ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸುಂದರ ಜೀವನವನ್ನು ನಡೆಸಲು ಯಾವಾಗಲೂ ಸುಂದರವಾದ ಕಾರ್ಯಗಳನ್ನ ಮಾಡಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ ದಿನಾಂಕ 18 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಆದಿಶಕ್ತಿ ನೀನೆ, ಚಾಮುಂಡಿ ನೀನೆ, ಗಾಯತ್ರಿ ನೀನೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯೇ ಕೊಲ್ಲೂರಿನಲ್ಲಿ ಮನೆ ಮಾಡಿರುವೆ ಪುರುಷೋತ್ತಮನ ಛಾಯೆ.

ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಿರಿದೇವಿ ಶ್ರೀಲಕ್ಷ್ಮಿ ಮಹಿಮೆ ಹಾಡುವ ನಾವು, ಜನ ಜನನೆ ನರ್ತಿಸುತ್ತಾ ಕನಕ ರುಷ್ಟ್ರಿಯ ತರುವ ಸಿರಿದೇವಿ ಶ್ರೀಲಕ್ಷ್ಮಿಯ ಮಹಿಮೆ ಹಾಡುವ ನಾವು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ದೀಪ ಬೆಳಗಿವೆ ಹೊಳೆವ ದೀಪ ಬೆಳಗಿವೆ, ನೋಡು ನೋಡು ಲಕ್ಷ್ಮೀ ದೀಪ ಬೆಳಗಿವೆ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಮಂಗಳಂ ಜಯ ಮಂಗಳಂ. ಶುಭವರದಾತೆ ಶ್ರೀಲಕ್ಷ್ಮಿಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಸಿರಿಯ ಕೊಡುವ ಶುಭದಾಯಿನಿ ಹರಿಯ ಮನದ ಸಂತೋಷಿಣಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಸಿಂಗಾರ ಮುಗದವಳೆ ಸ್ವೀಕರಿಸು ವಂದನೆಯ, ಸಿಂಗಾರ ಮುಗದವಳೆ ಸ್ವೀಕರಿಸು ವಂದನೆಯ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪರಮ ಮಂಗಳೇ ಗೌರಿ ಪರಶಿವನ ರಾಣಿ, ಪಾದ ನಂಬಿದೆ ಎನ್ನ ಕಾಯೇ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಅಂತ ಕೂಡ ನನ್ನ ಕರೀತಾರೆ. ಇವತ್ತು ನಾನು ತಮ್ಮೆದುರಿಗೆ ಒಂದು ಬಸವಣ್ಣನವರ ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಶರಣ ನಿದ್ರೆಗೈದರೆ ಎನ್ನುವ ಬಸವಣ್ಣನವರ ವಚನದ ಕುರಿತಾಗಿ ನಾವು ಮಾತನಾಡೋಣ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದೆ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಬಸವಣ್ಣನವರ ಒಂದು ಸುಂದರವಾದಂಥ ವಚನ. ಶಿವ, ಆದಿಶಿವ, ಯೋಗಿ ಶಿವ, ಪರಶಿವ, ಹೀಗೆ ಅನೇಕ ಪಾರಿಭಾಷಿಕ ಪದಗಳನ್ನು ಹೊಂದಿ ಸಂದರ್ಭ ಮತ್ತು ಕಾಲಕ್ಕೆ ತಕ್ಕಂತೆ ಅರ್ಥೈಸಿಕೊಂಡು ಬಂದಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಾಖ್ಯಾನವನ್ನು ಕೊಟ್ಟಂಥವರು ಶರಣರು. ಇಂತಹ ಕ್ರಾಂತಿಯ ಮರುವ್ಯಾಖ್ಯಾನದ ಹರಿಕಾರನೇ ಬಸವಣ್ಣ. ಶರಣ ಎಂಬ ಸಾಧಕನಿಗೆ ತನ್ನ ನಿತ್ಯಕ್ರಿಯೆ, ಆಲೋಚನೆ, ವಿಚಾರ, ನಡವಳಿಕೆಗಳು ಎಲ್ಲವೂ ಪಾವನ, ಅರ್ಥಪೂರ್ಣ. ಇಲ್ಲಿ ವ್ಯಷ್ಟಿ ಸಮಷ್ಟಿಯ ಮಧ್ಯೆ ನಡೆವ ಸಂಧಾನ, ವ್ಯಕ್ತಿಯ ತನ್ನ ಕಾಯಗುಣದಲ್ಲಿ ದೇವರನ್ನು ಕಾಣುವ ಹೊಸ ಪರಿಯನ್ನು ಗುರುತಿಸಿದಂಥವರು ನಮ್ಮ ಶರಣರು. ಶರಣ ಧರ್ಮವು ಸಹಜದತ್ತವಾದಂತಹ ಧರ್ಮವಾಗಿದೆ. ಶರಣ ನಿದ್ರೆಗೈದೊಡೆ ಜಪ ಕಾಣಿರು. ಜಪ, ತಪ, ಯಜ್ಞ, ಯೋಗ, ಹೀಗೆ ಸಮಷ್ಟಿಯನ್ನ ನಿಯಂತ್ರಿಸಲಿಕ್ಕೆ ವ್ಯಕ್ತಿ ತನ್ನ ಮೇಲೆ ನಿರಂತರವಾದಂತಹ ದಾಳಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನಡೆಸ್ತಾನೆ. ಜಪಿಸುವ ಮನುಷ್ಯ ಮೋಕ್ಷ ಹೊಂದುವ ಮಾರ್ಗ ಕಂಡುಕೊಳ್ಳುವ ಭ್ರಮೆಯಲ್ಲಿರ್ತಾನೆ. ಆದರೆ ಶ್ರದ್ಧೆ, ಕಾಯಕ, ಶ್ರಮದಿಂದ ದಣಿವಾಗಿ ಶರಣ ಮಲಗಿದೊಡನೆ ಅದುವೇ ಜಪವಿದ್ದಂತೆ, ಅಥವಾ ಜಪಕ್ಕಿಂತಲೂ ಶ್ರೇಷ್ಠ ಕ್ರಿಯೆ ಅಂತಾರೆ ಬಸವಣ್ಣವರು. ಅದನ್ನ ಅಲೌಕಿಕ ಮತ್ತು ಲೌಕಿಕವಾದ ಬದುಕಿನಲ್ಲಿ ಜಪ ತಪ ಅಂತ ಕರೆಯೋದು ವಾಡಿಕೆ. ಹಾಗಿದ್ರೆ ಶರಣ ನಿದ್ರೆಗೈದೊಡೆ ಆಯ್ತು, ಶರಣ ನೆದ್ದು ಕುಳಿತೊಡೆ ಶಿವರಾತ್ರಿ ಹೇಗೆ? ನಿದ್ರೆ ಹೇಗೆ ಸಹಜವೋ ಹಾಗೆ ನಿದ್ರೆಯಿಂದ ಏಳುವುದು ಕೂಡ ಅಷ್ಟೇ ಸಹಜವಾಗಿದೆ. ಮಲಗಿದಾಗ ನಿಶ್ಚಲ ಸ್ಥಿತಿಯಲ್ಲಿರುವಂಥ ಸಾಧಕನು ಎದ್ದ ನಂತರ ಚಲನಶೀಲ ಆಗ್ತಾನೆ. ಹೀಗಾಗಿ ಇಂತಹ ಕ್ರಿಯಾಶೀಲತೆಯೇ ಶಿವರಾತ್ರಿ. ನಿದ್ದೆಯಿಂದ ಏಳುವುದು ಅಂತಂದರೆ ಜಡದಿಂದ ಮುಕ್ತನಾಗುವುದು ಅನ್ನೋದು ಅರ್ಥ. ಚಲನಶೀಲತೆ, ಕ್ರಿಯಾಶೀಲತೆ ಇದ್ದರೆ ಅಲ್ಲಿ ಶಿವನನ್ನು ಕಾಣ್ತಾನೆ. ಇಂತಹ ಸುಂದರ ತೃಪ್ತ ಭಾವವೇ ಶಿವರಾತ್ರಿ. ನಿದ್ರೆಗೆಡೋದು ಶಿವರಾತ್ರಿ ಅಲ್ಲ, ನಿದ್ದೆಯಿಂದ ಸಹಜವಾಗಿ ಎದ್ದಾಗಲೇ ಅದು ಶಿವರಾತ್ರಿ ಮತ್ತು ಮಂಗಳಮಯ ಅಂತಾರೆ ನಮ್ಮ ಶರಣರು. ಶರಣ ನಡೆದುದೆ ಪಾವನ ಕಾಣಿರೋ. ಶರಣ ಅಂತಂದರೆ ಪರಿಪೂರ್ಣ ಸಾಧಕ, ಚೈತನ್ಯಶೀಲ ಸಮಷ್ಟಿಯ ಜೊತೆಗೆ ನಿರಂತರ ಸಂಬಂಧವನ್ನು ಹೊಂದಿದವನು, ಸಕಲ ಚರಾಚರ ಜೀವಜಾಲವನ್ನು ಪ್ರೀತಿಸೋನು, ಜಂಗಮ ಜ್ಞಾನವನ್ನು ಪಸರಿಸೋನು. ಇಂತಹ ಸಾಧಕ ಅವ ನಡೆದ ಅಂತಂದ್ರೆ, ಓಡಾಡಿದ ಅಂತಂದ್ರೆ ಆ ಕ್ಷೇತ್ರ ಕೂಡ ಪಾವನವಾಗಿರುತ್ತೆ. ಈ ಪಾವಿತ್ರ್ಯ ಅನ್ನೋದು ಹೊರಗಿಂದಲ್ಲ ನೋಡ್ರಿ, ಅದು ಅಂತರಂಗದ ಮೂರ್ತ ಸ್ವರೂಪದ ಸಂಕಲ್ಪ. ಶರಣ ನುಡಿದುದೆ ಶಿವತತ್ವ ಕಾಣಿರೋ ಅಂತಾರೆ. ನಡೆಯಲ್ಲಿ ಶುಚಿತ್ವ, ಶುದ್ಧತೆಯನ್ನು ಕಂಡುಕೊಂಡಂತ ಶರಣನ ನುಡಿ ಏನಪ್ಪ ಅಂತಂದ್ರೆ ಪುರುಷ ಕಂಡಂತೆ. ಅಂತಹ ಲಿಂಗ ದೇಹ ಬಾಯಿಯಲ್ಲಿ ಅರಳುವ ಪ್ರತಿಯೊಂದು ಅನುಭವ ಕೂಡ, ಪ್ರತಿಯೊಂದು ಮಾತು ಕೂಡ

0: ಅಂದ್ರೆ ಶರಣರ ನಡೆ ನುಡಿ ಸಮನ್ವಯವೇ ಮುಕ್ತಿ. ಮನುಷ್ಯನ ಒಳಜಂಜಡ ಹೋರಾಟದಿಂದ ನಿರಾಳಗೊಳ್ಳುವಂತಹ ಸರಳ ಮತ್ತು ಅಷ್ಟೇ ಸಹಜ ಪರಿಕ್ರಮವನ್ನ ಸಾಧಕನ ಬದುಕಿನಲ್ಲಿ ಕಾಣಬೇಕು ಎನ್ನುವಂಥದ್ದು ಬಸವಣ್ಣನವರ ಉತ್ಕಟ ಬಯಕೆಯಾಗಿತ್ತು. ಬಸವಣ್ಣವರು ಜಪ ತಪ ಪಾವಿತ್ರ್ಯ ಪಾವನ ಶಿವತತ್ವ ಸೋ ಇವೆಲ್ಲ ಮನುಷ್ಯನ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ವಿವರಿಸ್ತಾರೆ. ಸನಾತನಿಗಳ ಜಪ ತಪ ಪಾವನ ಪಾಪ ಪ್ರಜ್ಞೆಯಲ್ಲೂ ಕೂಡ ತಳ್ಳಿ ಹಾಕುವಂತ ನೈಪುಣ್ಯತೆಯನ್ನ ಅವರ ವಚನಗಳಲ್ಲಿ ನಾವು ಕಾಣಬಹುದ್ರಿ. ಮಲಗೋದು ಸಹಜ ದತ್ತವಾದಂತ ಜೈವಿಕ ಕ್ರಿಯೆ, ನಿದ್ರೆಯಿಂದ ಏಳೋದು ಅಷ್ಟೇ ಸರಳ ಹಾಗೂ ಸಹಜ. ಆದರೆ ಇಂಥ ಒಂದು ಸಹಜ ಧರ್ಮಕ್ಕೆ ವಿರುದ್ಧವಾಗಿ ಶಿವನನ್ನು ನಾವು ಓಲೈಸ್ತೀವಿ ಅಂತ ಹೇಳಿ ನಿದ್ದೆ ಬಿಟ್ಟು ಉಪವಾಸ ಮಾಡಿ ಬರೀ ಹೊಟ್ಟೆಯಿಂದ ರಾತ್ರಿಯೆಲ್ಲ ಕೂತ್ಕೊಂಡು ಜಾಗರಣೆ ಮಾಡಿ ಪೂಜೆ ಮಂತ್ರ ಘೋಷ ಜಪ ತಪ ಮಾಡಿದ್ರೆ ಅಂಥ ಶರೀರ ಏನಾಗುತ್ತಪ್ಪ ಅಂತಂದ್ರೆ ಬಳಲಿಕೆಗೆ ಆಯಾಸಕ್ಕೆ ತುತ್ತಾಗುತ್ತೆ. ತು ಶಿವರಾತ್ರಿ ಅಂತ ಆಚರಿಸೋದು ವ್ಯಕ್ತಿಯ ಸೋಲು ಹಾಗೂ ಧಾರ್ಮಿಕ ಗುಲಾಮಗಿರಿ ದಾಸತ್ವಕ್ಕೆ ಒಳಗಾಗಿ ಸಂಮೋಹನದಿಂದ ಬಳಲುವ ಅದು ಅರ್ಥಹೀನ ಬದುಕು ಅಂತ ನಮ್ಮ ಶರಣರು ಅರ್ಥೈಸ್ತಾರೆ. ಕಾರಣ ಈ ಸ್ಪಷ್ಟವಾಗಿ ಬಸವ ತತ್ವಗಳನ್ನು ಅನುಸರಿಸದೆ ಇಂತಹ ಡಾಂಬಿಕ ಆಚರಣೆ ಪೂಜೆ ಮಾಡೋದು ಎಷ್ಟು ಸಮಂಜಸ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಸತ್ಯ ಶುದ್ಧ ಕಾಯಕವ ಮಾಡಿ ಹಸಿದು ಬಂದಂತ ಜಂಗಮರಿಗೆ ಒಂದು ಪ್ರಸಾದವನ್ನ ನೀಡಿದ್ರ ಊಟವನ್ನ ನೀಡಿದ್ರ ದಾಸೋಹ ಮಾಡಿದ್ವಿ ಅಂತಂದ್ರ ಹಸಿವು ಬಳಲಿಕ್ಕೆ ತೃಷೆ ಇಲ್ಲದಂತೆ ನಾವು ಸಮಾಜ ಸೇವೆ ಮಾಡಿದ್ವಿ ಅಂತಂದ್ರ ಅದ ಒಂದು ಲಿಂಗ ಪೂಜೆ ಅಂತ ಹೇಳ್ತಾರೆ. ಅದ ಒಂದು ಯೋಗ ಅಂತ ಹೇಳ್ತಾರೆ ಶರಣರು. ಮರ ಗಿಡ ಬಳ್ಳಿಗಳಿಗೆ ನೀರನ್ನು ಉಣಿಸಿ ಪಕ್ಷಿ ಪ್ರಾಣಿಗಳ ಮೇಲೆ ದಯೆ ತೋರುವುದು ಪರಮಾತ್ಮನ ಒಲುಮೆಯನ್ನು ಗಳಿಸಿಕೊಳ್ಳಿಕ್ಕೆ ಇರುವಂಥ ಒಂದು ಒಳ್ಳೆ ದಾರಿ ಅಂತ ಹೇಳ್ತಾರೆ. ಇಂತಹ ಸತ್ಯ ಶುದ್ಧ ಚಾರಿತ್ರ್ಯವಂತನ ಕಾಯವೇ ದೇಹವೇ ಕೈಲಾಸ ಕಾಣಿರೋ ಅಂತ ಬಸವಣ್ಣವರು ಹೇಳ್ತಾರೆ. ಈ ಕೈಲಾಸದ ಪರಿಕಲ್ಪನೆಯನ್ನು ಅಲ್ಲಗಳೆದು ನೈಜ ಬದುಕಿನ ಕಡೆಗೆ ದಾರಿ ತೋರುವ ಮಹಾಮಣಿಹ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಅಂತ ಹೇಳಿ ಅಲ್ಲಮ ಪ್ರಭುಗಳು ಕೂಡ ಅವರನ್ನು ಕೊಂಡಾಡ್ತಾರೆ. ಸೊ ಶರಣರು ಅಂದರೆ ವಿಶ್ವದಲ್ಲಿ ಹಿಂದೆಂದೂ ಕಾಣದಂತಹ ಸುಂದರವಾದಂತಹ ಸಮತಾವಾದದ ಹಿನ್ನೆಲೆಯುಳ್ಳಂತಹ ಮುಕ್ತ ಅಭಿವ್ಯಕ್ತಿಯ ಸಮಾಜವನ್ನು ಅವರು ಕಟ್ತಾರೆ. ಅದುವೇ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಆಯಾ ಹರೇ ಕೃಷ್ಣ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡ್ವು, ಹೇಗೆ ನಾವು ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಕರ್ಮ ಬಂಧನ ಉಂಟಾಗುವುದಿಲ್ಲ, ಯಾವುದೇ ಒಂದು ಕ್ರಿಯೆಗೆ ಅದಕ್ಕೆ ಪ್ರತಿಕ್ರಿಯೆ ಅನ್ನುವಂಥದ್ದು ಇರುತ್ತದೆ. ಒಳ್ಳೆ ಕೆಲಸಕ್ಕೆ ಒಳ್ಳೆಯ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ. ಆದ್ರಿಂದ ಪ್ರತಿಕ್ರಿಯೆಯಿಂದ ನಾವು ಹೊರಬರಬೇಕಾದ್ರೆ ಏನ್ ಮಾಡಬೇಕು, ಆ ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಯಜ್ಞದ ಮಹತ್ವವನ್ನ ಭಗವಂತ ವಿವರಿಸುತ್ತಾರೆ. ಭಗವಂತನ ಸುಪ್ರೀತಿಗಾಗಿ ನಾವು ಯಜ್ಞವನ್ನ ಮಾಡಬೇಕು, ಈ ಯಜ್ಞದಿಂದ ಮಾನವರು ಸುಖವಾಗಿ ಇರುತ್ತಾರೆ ಅನ್ನುವಂಥ ಉದ್ದೇಶದಿಂದ ಈ ಯಜ್ಞದ ಬಗ್ಗೆ ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ಮನುಷ್ಯರನ್ನ ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯರ ಹಾಗೂ ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ದೇವತೆಗಳು ಐಹಿಕ ವ್ಯವಹಾರಗಳ ಆಡಳಿತವನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆದವರು. ಪ್ರತಿಯೊಬ್ಬ ಜೀವಿಯ ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲಾ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಲಾಗಿದೆ. ಅವರ ಸಂತೋಷ ಮತ್ತು ಅಸಂತೋಷಗಳು

0: ಮನುಷ್ಯನು ಯಜ್ಞಗಳನ್ನು ನಡೆಸುವುದನ್ನೇ ಅವಲಂಬಿಸಿವೆ. ಕೆಲವು ಯಜ್ಞಗಳ ಉದ್ದೇಶ ನಿರ್ದಿಷ್ಟ ದೇವತೆಗಳನ್ನು ಪ್ರಸನ್ನಗೊಳಿಸುವುದು, ಆದರೆ ಎಲ್ಲಾ ಯಜ್ಞಗಳಲ್ಲಿ ಮುಖ್ಯ ಭೋಕ್ತಾರ ಎಂದು ಶ್ರೀ ವಿಷ್ಣುವನ್ನ ಪೂಜಿಸಲಾಗುತ್ತದೆ. ಹೀಗೆ ಈ ಯಜ್ಞಗಳನ್ನು ಪರಿಪೂರ್ಣ ರೀತಿಯಲ್ಲಿ ನಡೆಸಿದಾಗ ಸಹಜವಾಗಿ ಬೇರೆ ಬೇರೆ ವಿಭಾಗಗಳನ್ನು ವಹಿಸಿಕೊಂಡಿರುವ ದೇವತೆಗಳು ಸಂತುಷ್ಟರಾಗುತ್ತಾರೆ ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ಒದಗಿಸುವುದರಲ್ಲಿ ಅಭಾವಕ್ಕೆಡೆ ಇರುವುದಿಲ್ಲ. ಯಜ್ಞಗಳನ್ನು ನಡೆಸುವುದರಿಂದ ಹಲವು ಉಪಪ್ರಯೋಜನಗಳು ಉಂಟು. ಅದು ಕಡೆಗೆ ಭವಬಂಧನದಿಂದ ಮುಕ್ತಿಗೆ ಕರೆದೊಯ್ಯುತ್ತದೆ. ಯಜ್ಞಗಳನ್ನು ನಡೆಸುವುದರಿಂದ ಎಲ್ಲ ಕರ್ಮಗಳು ಪರಿಶುದ್ಧವಾಗುತ್ತವೆ. ವೇದಗಳಲ್ಲಿ ಹೇಳಿರುವಂತೆ ಆಹಾರ ಶುದ್ಧವು ಸತ್ವಶುದ್ಧಿಹಿ, ಸತ್ವಶುದ್ಧವು ಧ್ರುವ ಸ್ಮೃತಿಹಿ, ಸ್ಮೃತಿ ಲಂಬೆ ಸರ್ವ ಗ್ರಂಥೀನಾಂ ವಿಪ್ರಮೋಕ್ಷ. ಯಜ್ಞಾಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರವಾಗುತ್ತದೆ. ಪವಿತ್ರವಾದ ಆಹಾರವನ್ನು ಸೇವಿಸಿದ ಮನುಷ್ಯನ ಬದುಕೇ ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯು ಪವಿತ್ರವಾಗುತ್ತದೆ. ಸ್ಮೃತಿಯು ಪವಿತ್ರವಾದಾಗ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸಬಹುದು. ಹೀಗೆ ಯಜ್ಞಗಳ ಮಹತ್ವವನ್ನು ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಯಾವ ಥರ ಯಜ್ಞವನ್ನು ನಾವು ಮಾಡಬೇಕು, ಹೇಗೆ ಮಾಡಬೇಕು ಯಜ್ಞವನ್ನು? ಸೊ ಯಾಗ ಯಜ್ಞಗಳನ್ನು ಮಾಡೋದಕ್ಕೆ ನಮ್ಮ ಬಳಿ ಎಲ್ಲ ಸೌಕರ್ಯ ಸೌಲಭ್ಯಗಳು ಇದೆಯಾ? ಸೊ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮವನ್ನು ಹೇಳಲಾಗಿದೆ. ಕಲಿಯುಗದ ಯುಗ ಧರ್ಮ ಯಾವುದು? ಸಂಕೀರ್ತನ ಯಜ್ಞವನ್ನು ನಾವು ಮಾಡಬೇಕು. ಸಂಕೀರ್ತನ ಯಜ್ಞ ಅಂದರೆ ಏನು? ಭಗವಂತನ ನಾಮ ಜಪವನ್ನು ಜಪಿಸಿದರೆ ಸಾಕು. ಎಷ್ಟು ಯಾಗ ಯಜ್ಞಗಳನ್ನು ಮಾಡಿದರ ಫಲ ಕೇವಲ ನಾಮ ಜಪದಿಂದ ಬರುತ್ತದೆ. ಯಾಕೆಂದರೆ ಭಗವಂತ ಬೇರೆಯಲ್ಲ, ಭಗವಂತನ ನಾಮ ಬೇರೆಯಲ್ಲ. ಆದ್ದರಿಂದ ಸಂಕೀರ್ತನ ಯಜ್ಞವನ್ನು ಹೇಳಲಾಗಿದೆ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ಅಂದರೆ ನಾವು ಆಹಾರವನ್ನು ತಿನ್ನೋದಕ್ಕಿಂತ ಮುಂಚೆ ಅದನ್ನು ಭಗವಂತನಿಗೆ ಅರ್ಪಿಸಿ ತಿಂದರೆ ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತೇವೆ. ಈ ಪ್ರಪಂಚದಲ್ಲಿ ನಮ್ಮದನ್ನುವಂಥದ್ದು ಏನೂ ಇಲ್ಲ, ಎಲ್ಲವೂ ಭಗವಂತನಿಂದಲೇ ನಮಗೆ ದೊರಕಿರುವಂಥದ್ದು ಅಲ್ವಾ? ನಾವು ಸೇವಿಸ್ತಾ ಇರುವಂಥ ಗಾಳಿ, ನೀರು, ಆಹಾರ, ಪ್ರತಿಯೊಂದು ಭಗವಂತನಿಂದ ನಮಗೆ ಇಲ್ಲಿ ಲಭಿಸಿರುವಂಥದ್ದು. ಆದ್ದರಿಂದ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗುತ್ತದೆ. ಪ್ರತಿಯೊಂದಕ್ಕೂ ನಾವು ಭಗವಂತನಿಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕಾಗುತ್ತೆ ಅಲ್ವಾ? ಸೊ ಹೀಗೆ ನಾವು ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ಬೋದು. ಭಗವಂತನ ನಾಮವನ್ನು ಜಪಿಸುವುದರ ಮೂಲಕ, ನಾವು ತಿನ್ನುವಂಥದ್ದನ್ನ ಭಗವಂತನಿಗೆ ಅರ್ಪಿಸಿ ತಿನ್ನುವುದರ ಮೂಲಕ. ಸೊ ನಾವು ಭಗವಂತನಿಗೆ ಅರ್ಪಿಸಿ ತಿಂದರೆ ಏನಾಗುತ್ತೆ? ಸೊ ನಾವು ತಿನ್ನುವಂಥ ಆಹಾರ ಶುದ್ಧಗೊಳ್ಳುತ್ತದೆ, ಅದು ಪವಿತ್ರವಾಗುತ್ತದೆ. ಭಗವಂತ ಅದನ್ನು ಎಲ್ಲ ರೀತಿಯಲ್ಲಿ ಪವಿತ್ರೀಕರಿಸುತ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಎಲ್ಲ ಕರ್ಮಗಳಿಂದ, ಕರ್ಮ ಬಂಧನದಿಂದ ನಾವು ಮುಕ್ತರಾಗುತ್ತೇವೆ. ಪಾಪದಿಂದ ಕೂಡ ನಾವು ಮುಕ್ತರಾಗುತ್ತೇವೆ. ಭಗವಂತನಿಗೆ ನಮ್ಮ ಆಹಾರದಿಂದ ಏನೂ ಆಗಬೇಕಾದಿಲ್ಲ. ಆದರೆ ಯಾಕೆ ನಾವು ಭಗವಂತನಿಗೆ ಅರ್ಪಿಸಿ ತಿನ್ನಬೇಕು? ಯಾಕೆಂದರೆ ಇದು ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ವೃದ್ಧಿಸುತ್ತದೆ. ನಿಜವಾದ ಭಕ್ತಿ ಅಂದರೆ ಏನು? ಭಗವಂತನ ಜೊತೆ ಪ್ರೀತಿಪೂರ್ವಕವಾದಂತಹ ಸಂಬಂಧ, ಸೇವೆಯೇ ಭಕ್ತಿಯಾಗುತ್ತದೆ. ಹೀಗೆ ಸಂಬಂಧವನ್ನು ನಾವು ಸ್ಥಾಪಿಸಬಹುದು ಭಗವಂತನ ನಾಮ ಜಪವನ್ನು ಜಪಿಸುವುದರಿಂದ, ನಾವು ತಿನ್ನುವುದನ್ನು ಭಗವಂತನಿಗೆ ಅರ್ಪಿಸಿ ತಿನ್ನುವುದರಿಂದ. ಈಗ ನಮ್ಮ ಮನೆಯಲ್ಲಿ ನಾವು ಎಲ್ಲ ಅಂದರೆ ಎಷ್ಟು ಜನ ಇರುತ್ತಾರೋ ಅವರಿಗೆ ನಾವು ಎಲ್ಲವನ್ನ ಊಟವನ್ನು ಬಡಿಸಿ ನಾವು ಜೊತೆಯಲ್ಲಿ ನಾವು ತಿಂತೀವಿ. ಹಾಗೆ ಭಗವಂತನಿಗೆ ಕೂಡ ನಾವು ಅದನ್ನು ಅರ್ಪಿಸಿದಾಗ ಭಗವಂತ ಕೂಡ ನಮ್ಮ ಮನೆಯ ಒಬ್ಬರು ಮೆಂಬರ್ ಆಗುತ್ತಾರೆ. ಸೊ ನಮ್ಮ ಮತ್ತು ಭಗವಂತನ ನಡುವಿನ ಪ್ರೀತಿಪೂರ್ವಕ ಸಂಬಂಧ ಬೆಳೀತಾ ವೃದ್ಧಿಯಾಗುತ್ತಾ ಹೋಗುತ್ತೆ. ಸೊ ಇದನ್ನೇ ಅಂದರೆ ನಮಗೆ ಭಗವಂತನ ಮೇಲೆ ಪ್ರೀತಿಪೂರ್ವಕವಾದ ಸಂಬಂಧ ಸ್ಥಾಪಿತವಾಯಿತಂತಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ನಾವು ತಿಳಿದುಕೊಳ್ಬಹುದು. ಇದೊಂದು ಕೃತಜ್ಞತಾ ಪೂರ್ವಕವಾಗಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಸೊ ಭಗವಂತನಿಂದಲೇ ನಮಗೆ ಪ್ರಾಪ್ತಿಯಾಗಿರುವುದನ್ನ ನಾವು ಅದನ್ನು ಸೇವಿಸೋದಕ್ಕಿಂತ ಮುಂಚೆ ಭಗವಂತನಿಗೆ ನಾವು ಕೃತಜ್ಞತಾ ಪೂರ್ವಕವಾಗಿ ಅರ್ಪಿಸುವಂತಹ ವಿಧಿ ವಿಧಾನವನ್ನ ಇಲ್ಲಿ ಹೇಳಲಾಗಿದೆ. ಈಗ ಉದಾಹರಣೆ ಹೀಗೆ ಹೇಳ್ಬೋದು. ತಂದೆ ಮಗನಿಗೆ ಒಂದು ಚಾಕ್ಲೇಟ್ ಬಾಕ್ಸ್ ಅನ್ನ ತಂದು ಕೊಡುತ್ತಾರೆ. ಸೊ ಆ ಚಾಕ್ಲೇಟನ್ನು ಮಗು ತಿನ್ನೋದಕ್ಕಿಂತ ಮುಂಚೆ ಒಂದೆರಡನ್ನು ತಂದೆಗೆ ಕೊಟ್ಟು, ಆ ಬಾಕ್ಸನ್ನು ಓಪನ್ ಮಾಡಿ ಎರಡು ಚಾಕ್ಲೇಟನ್ನು ತಂದೆಗೆ ಕೊಟ್ಟು ಆಮೇಲೆ ತಾನು ತಿಂದರೆ ತಂದೆಗೆ ಹೇಗನ್ಸುತ್ತೆ ಮಗುವಿನ ಬಗ್ಗೆ? ಓ, ಈ ಮಗುವಿಗೆ ಇಷ್ಟೊಂದು ಕೃತಜ್ಞತೆ ಇದೆ ಅಂದರೆ ತಂದೆಗೆ ಮಗುವಿನ ಮೇಲೆ ಎಷ್ಟೊಂದು ಪ್ರೀತಿ ಉಕ್ಕಿ ಹರಿಯುತ್ತಲ್ವ? ಅದೇ ಥರ ನಾವು ಕೃತಜ್ಞತಾ ಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸಿ ತಿಂದರೆ ಸೊ ಭಗವಂತ ಕೂಡ ನಮ್ಮಿಂದ ಪ್ರಸನ್ನರಾಗುತ್ತಾರೆ. ಅದಲ್ಲದೆ ನಾವು ತಿನ್ನುವಂಥ ಆಹಾರವು ಕೂಡ ಅದು ಶುದ್ಧ ಸತ್ವ ಗುಣದ್ದು ಆಗುತ್ತದೆ. ಆದ್ದರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ವೃದ್ಧಿ ಆಗಬೇಕಂತಿದ್ರೆ ನಾವು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ತಿನ್ನಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಸೊ ಆಹಾರದ ಉತ್ಪನ್ನವು ಆಕಾಶದಿಂದ ಬೀಳುವ ಮಳೆಯಿಂದ ಆಗುವುದು. ಮಳೆಯನ್ನು ಇಂದ್ರ, ಸೂರ್ಯ, ಚಂದ್ರ ಮೊದಲಾದ ದೇವತೆಗಳು ನಿಯಂತ್ರಿಸುತ್ತಾರೆ. ಅವರೆಲ್ಲರೂ ಭಗವಂತನ ಸೇವಕರು. ಭಗವಂತನು ಯಜ್ಞಗಳಿಂದ ಸುಪ್ರೀತನಾಗುತ್ತಾನೆ. ಆದುದರಿಂದ ನಮಗೆ ಆಹಾರದ ಅಭಾವ ಉಂಟಾಗದಂತೆ ಕಾಪಾಡಿಕೊಳ್ಳುವುದಕ್ಕಾಗಿಯಾದರೂ ಯಜ್ಞವನ್ನು, ವಿಶೇಷವಾಗಿ ಈ ಯುಗಕ್ಕೆ ನಿಯತ ಮಾಡಿರುವ ಸಂಕೀರ್ತನ ಯಜ್ಞವನ್ನು ನಾವು ಮಾಡಬೇಕು. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯಃ ಅಘಾಯೂರಿಂದ್ರಿಯ ರಾಮೋ ಮೋಘಂ ಪಾರ್ಥಸ ಜೀವತಿ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರು ಸುಖವಾಗಿ ಬದುಕಲು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ಹೇಳುತ್ತಾರೆ. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ.
1: ಯಸ್ತ್ವಾತ್ಮರತಿರೇವಸ್ಯ ದಾತ್ಮತೃಪ್ತಶ್ಚ ಮಾನವಃ ಆತ್ಮನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ.
0: ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನು, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮದಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಸಂಪೂರ್ಣವಾಗಿ ಭಗವಂತನ ಭಕ್ತಿಯಲ್ಲಿ ಇದ್ದು ತಾನು ಮಾಡುವ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತುಷ್ಟನಾದವನು ಮಾಡಬೇಕಾದ ಯಾವ ಕರ್ತವ್ಯವೂ ಇರುವುದಿಲ್ಲ. ಅವನಿಗೆ ಭಗವಂತನ ಬಗ್ಗೆ ಭಕ್ತಿ ಇರುವುದರಿಂದ ಒಳಗಿನ ಕಲ್ಮಶವೆಲ್ಲ ಒಂದೇ ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಇದು ಸಹಸ್ರ ಸಹಸ್ರ ಯಜ್ಞಗಳ ಆಚರಣೆಯಿಂದ ಉಂಟಾಗುವ ಪರಿಣಾಮ. ಹೀಗೆ ಪ್ರಜ್ಞೆಯು ಶುದ್ಧವಾಗುವುದರಿಂದ ಮನುಷ್ಯನು ಪರಮ ಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದುತ್ತಾನೆ. ಭಗವಂತನ ಕೃಪೆಯಿಂದ ಅವನ ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಆದುದರಿಂದ ಅವನಿಗೆ ವೇದಗಳ ಅಪ್ಪಣೆಗಳನ್ನು ಪರಿಪಾಲಿಸುವ ಕರ್ತವ್ಯ ಇರುವುದಿಲ್ಲ. ಹೀಗೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಐಹಿಕ ಕರ್ಮಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ.
1: ತಸ್ಮಾದಾಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರಂ ಕರ್ಮ ಪರಮಾಪ್ನೋತಿ ಪುರುಷ.
0: ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಸೊ ಇಲ್ಲಿ ಕರ್ಮವನ್ನು ಆಸಕ್ತಿ ಇಲ್ಲದೆ ಮಾಡಬೇಕು, ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಅಂದರೆ ಯಾವ ಥರ ಯೋಗ್ಯ ಮಾರ್ಗದರ್ಶನ ಪಡೆದು ಭಗವಂತನಿಗಾಗಿ ಕೆಲಸವನ್ನು ಮಾಡುತ್ತಾ ಕರ್ಮಫಲದ ಬಗ್ಗೆ ನಿರ್ಲಿಪ್ತನಾಗಿರುವವನು ನಿಶ್ಚಯವಾಗಿಯೂ ಬದುಕಿನ ಪರಮ ಗುರಿಯತ್ತ ಮುನ್ನಡೆಯುತ್ತಿದ್ದಾನೆ. ಇಲ್ಲಿ ಅರ್ಜುನನು ಯುದ್ಧ ಮಾಡಬೇಕೆಂದು ಕೃಷ್ಣನು ಅಪೇಕ್ಷಿಸುವುದರಿಂದ ಕೃಷ್ಣನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಅವನಿಗೆ ಹೇಳಲಾಗುತ್ತಿದೆ. ಒಳ್ಳೆಯ ಮನುಷ್ಯನಾಗಿರುವುದು ಅಥವಾ ಅಹಿಂಸಾ ನಿಷ್ಠನಾಗಿರುವುದು ವೈಯಕ್ತಿಕ ಆಸಕ್ತಿ, ಆದರೆ ಪರಾತ್ಪರದ ಪರವಾಗಿ ಕಾರ್ಯತತ್ಪರನಾಗುವುದು ನಿಷ್ಕಾಮ ಕರ್ಮ. ಇದು ಅತ್ಯಂತ ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ್ಮ. ಇದನ್ನೇ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರುವಂಥದ್ದು.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. निशी सिंग भारतीय अभिनेत्री यांची आज पुण्यतिथी. रश्मी जयगोपाल भारतीय अभिनेत्री यांची पुण्यतिथी आजच. डॉक्टर भालचंद्र दिनकर फडके दलित साहित्याचे समीक्षक यांची पुण्यतिथी आजच आहे. शिवाजी गोविंदराव सावंत मराठी कादंबरीकार, मृत्युंजय आणि छावासाठी प्रसिद्ध साहित्यिक, मूर्ती देवी पुरस्कार प्राप्त, महाराष्ट्र भूषण पुरस्कार प्राप्त यांची पुण्यतिथी आजच आहे. अरुण वासुदेव कर्नाटकी मराठी चित्रपट दिग्दर्शक यांची पुण्यतिथी आजच्याच दिवशी. काका हातरसी हिंदी हास्यकवी पद्मश्री यांची पुण्यतिथी आजच. असित सेन विनोदी अभिनेते व दिग्दर्शक यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा वेणुधोनी 90.4 FM KLE ಕನಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 KLE ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 KLE ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 KLE ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ವ್ಯಾಯಾಮದ ಬಗ್ಗೆ ಮಾತಾಡೋಣ, ಎಕ್ಸರ್ಸೈಸಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇಹದಲ್ಲಿ ಉತ್ತಮವಾದ ರಕ್ತ ಸಂಚಾರ ಆಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಲ್ಪ ಮಟ್ಟಿನ ವ್ಯಾಯಾಮವನ್ನು ಮಾಡಲೇಬೇಕಾಗ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿಯೂ ಕೂಡ ವ್ಯಾಯಾಮದ ಬಗ್ಗೆ ವಿಸ್ತೃತ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ನಮ್ಮ ವ್ಯಾಯಾಮಗಳನ್ನು ರೂಢಿಸಿಕೊಳ್ಬೇಕಾಗ್ತದೆ. ನಾವು ಶ್ರಮಯುಕ್ತ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೇ ಆದರೆ ಯಾವುದೇ ವ್ಯಾಯಾಮದ ಅಗತ್ಯ ಇಲ್ಲ. ಆದರೆ ನಾವು ಅತಿ ಕಡಿಮೆ ಶ್ರಮಯುಕ್ತ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರೋದ್ರಿಂದ ನಮಗೆ ದೇಹದ ಎಲ್ಲ ಭಾಗಗಳಿಗೂ ಕೂಡ ರಕ್ತ ಸಂಚಾರ ಸಮರ್ಪಕವಾಗಿ ಆಗಿ ಎಲ್ಲ ಕೋಶಗಳಿಗೂ ಕೂಡ ಉತ್ತಮವಾದ ರಕ್ತ ಪೂರೈಕೆಯಾಗಿ ಆ ಕೋಶಗಳ ಸಮಗ್ರ ಕೆಲಸ ಮಾಡಲಿಕ್ಕೆ ವ್ಯಾಯಾಮ ಬೇಕೇ ಬೇಕಾಗ್ತದೆ. ವ್ಯಾಯಾಮ ಜಡತ್ವವನ್ನು ದೂರ ಮಾಡುತ್ತದೆ ಮತ್ತು ಮನಸ್ಸನ್ನು ಪ್ರಫುಲ್ಲಗೊಳಿಸ್ತದೆ ಮತ್ತು ಮೆಟಬಾಲಿಸಮನ್ನು ಜಾಸ್ತಿ ಮಾಡುತ್ತದೆ. ಆದ್ದರಿಂದ ಈ ಎಲ್ಲ ಕ್ರಿಯೆಗಳು ಸಮರ್ಪಕವಾಗಿ ಆಗಬೇಕಾದ್ರೆ ನಾವು ಪ್ರತಿನಿತ್ಯ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು 30-40 ನಿಮಿಷನಾದರೂ ಕೂಡ ನಾವು ವ್ಯಾಯಾಮಗಳನ್ನು ಮಾಡಿಕೊಳ್ಳಬೇಕಾಗ್ತದೆ. ವ್ಯಾಯಾಮವು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಅತ್ಯಂತ ಸುಖಕರ ಮನಸ್ಸಿನಿಂದ ಅತ್ಯಂತ ಸರಳ ರೀತಿಯಲ್ಲಿರ್ತಕ್ಕಂಥ ಲೂಸನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತಾರೆ. ಅಂದರೆ ದೇಹದ ಎಲ್ಲ ಭಾಗಗಳು ಕೂಡ, ಎಲ್ಲ ಜಾಯಿಂಟ್ ಮೂಮೆಂಟ್ಸ್ಗಳು, ಎಲ್ಲ ಅಂಗಾಂಶಗಳು ಕೂಡ ಸಡಿಲಗೊಳ್ತಕ್ಕಂಥ ಕೆಲವು ಮೂಮೆಂಟ್ಸ್ಗಳನ್ನು ಮಾಡೋದ್ರ ಮೂಲಕವಾಗಿ ಲೂಸನಿಂಗ್ ಎಕ್ಸರ್ಸೈಸಸ್ಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಕೈಗಳನ್ನು ಹಿಂದೆ ಮುಂದೆ ತಿರುಗಿಸೋದಾಗಲಿ, ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸೋದಾಗಲಿ, ಕಾಲುಗಳನ್ನು ತಿರುಗಿಸೋದಾಗಲಿ, ಕಾಲುಗಳನ್ನು ಮಡಿಸೋದಾಗಲಿ, ಈ ಥರ. ಅಂದರೆ ಇವಾಗ ಎಲ್ಲವನ್ನು ಕೂಡ ಲೂಸನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಮುಂದೆ ಬರತಕ್ಕಂಥ ಎಲ್ಲ ಎಕ್ಸರ್ಸೈಸಸ್ಗಳನ್ನು ಕೂಡ ನಾವು ಮಾಡ್ಬೋದು. ಅದೇ ರೀತಿ ಬ್ರಿಸ್ಕ್ ವಾಕ್ ಅಂದರೆ ಜೋರು ನಡಿಗೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ದಿನನಿತ್ಯ ಒಂದು 3-4 ಕಿಲೋಮೀಟರ್ ಆದರೂ ಬಿರುಸು ನಡಿಗೆ ಮಾಡೋದ್ರ ಮೂಲಕವಾಗಿ, ಬಿರುಸು ನಡಿಗೆ ಮಾಡಿದಾಗ ಏನಾಗ್ತದೆ, ರಕ್ತ ಸಂಚಾರ, ಹೃದಯದ ಒತ್ತಡ ಅಂದರೆ ಜಾಸ್ತಿಯಾಗಿ, ಹಾರ್ಟ್ ಬೀಟ್ಸ್ ಅಂದರೆ ದೇಹದ ಎಲ್ಲ ಭಾಗಗಳಿಗೂ ಕೂಡ ರಕ್ತ ಪೂರೈಕೆಯ ಸಲುವಾಗಿ ಹೃದಯ ಹೆಚ್ಚು ಬಡ್ಕೊಳ್ತದೆ. ಸಾಮಾನ್ಯವಾಗಿ ನಮ್ಮ ಹೃದಯ 70-80 ಬಾರಿ ಆಕುಂಚನ ಮತ್ತು ಪ್ರಸರಣ ಆಗೋ ಬದಲು ಸ್ವಲ್ಪ ಮಟ್ಟಿನ ಹೆಚ್ಚಿನ ರಕ್ತ ಸಂಚಾರ ಎಲ್ಲ ಭಾಗಗಳಿಗೂ ಆಗಬೇಕಾಗಿರೋದ್ರಿಂದ ಅದು 110-120 ಸಾರಿ ಆಕುಂಚನ ಪ್ರಸರಣ ಮಾಡಿಕೊಳ್ತದೆ. ಆ ಮೂಲಕವಾಗಿ ರಕ್ತವನ್ನು ಎಲ್ಲ ಕಡೆ ಸಂಚರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಪಲ್ಸ್ ರೇಟ್ 100-120, 120, 130 ವರೆಗೂ ಕೂಡ ಒಂದು 10-15 ನಿಮಿಷದವರೆಗೆ ಈ ಪಲ್ಸ್ ರೇಟನ್ನು ಮೇಂಟೈನ್ ಮಾಡಿದ್ದೇ ಆದರೆ, ಅಂದರೆ 15 ನಿಮಿಷಗಳವಾಗಿ ಎಕ್ಸರ್ಸೈಸಸ್ಗಳನ್ನು ವ್ಯಾಯಾಮವನ್ನು ಬಿರುಸು ನಡಿಗೆಯನ್ನು ಮಾಡಿದ್ದೇ ಆಯ್ತಂದರೆ ದೇಹದ ಎಲ್ಲ ಭಾಗಗಳಿಗೂ ಕೂಡ ಉತ್ತಮವಾದ ರಕ್ತ ಅಂದರೆ ಅದೇ ಫುಡ್ ಪೋಷಕಾಂಶಗಳು ಪೂರೈಕೆಗೊಂಡು ಆ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಅಂಗಾಂಶಗಳಿಗೆ ಶಕ್ತಿಯನ್ನು ಒದಗಿಸಿ ಚಯಾಪಚಯ ಕ್ರಿಯೆಗಳು ಅತ್ಯಂತ ಸರಳ ರೀತಿಯಲ್ಲಿ ಆಗೋ ಥರ ನೋಡಿಕೊಳ್ತವೆ. ಆ ಮೂಲಕವಾಗಿ ವ್ಯಾಯಾಮದ ಮಹತ್ವವನ್ನು ನಾವೆಲ್ಲ ವ್ಯಾಯಾಮದ ಉಪಯೋಗವನ್ನು ಪಡೆದುಕೊಳ್ಬೋದಾಗಿದೆ. ಆಮೇಲೆ ದೇಹದಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಹೆಚ್ಚಿನ ಅಂಶದ ಕೊಬ್ಬು ಕರಗಿಸಲಿಕ್ಕೆ ವ್ಯಾಯಾಮ ಅತ್ಯಂತ ಸಹಕಾರಿ. ನಾವು ಯಾವುದೇ ಮೆಡಿಸಿನ್ಸ್ಗಳನ್ನು ಮತ್ತೆ ಕೊಬ್ಬು ಕರೆಸಲಿಕ್ಕೆ ತಗೊಳ್ಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ಶರೀರ ದಾರ್ಢ್ಯತೆಯ ಸಲುವಾಗಿಯೂ ಕೂಡ ವೇಟ್ ಲಿಫ್ಟಿಂಗ್ ಎಕ್ಸರ್ಸೈಸಸ್ಗಳನ್ನು ಮಾಡ್ತಾರೆ. ಎಲ್ಲರೂ ಕೂಡ ಈ ಎಕ್ಸರ್ಸೈಸಸ್ಗಳನ್ನು ಮಾಡುವ ಜರೂರತ್ತು ಏನೂ ಇರುವುದಿಲ್ಲ. ಕೇವಲ ದೇಹದಾರ್ಢ್ಯತೆಯ ಸಲುವಾಗಿ ಅಥ್ಲೀಟ್ಸ್ಗಳು ಇಂತಹ ಹೆಚ್ಚಿನ ಪ್ರಮಾಣದ ಎಕ್ಸರ್ಸೈಸಸ್ಗಳನ್ನು ನುರಿತ ತಜ್ಞರ ಸಮಕ್ಷಮದಲ್ಲಿ ಮಾತ್ರ ಮಾಡೋದು ಒಳ್ಳೆಯದು. ಬೇರೆ ಎಲ್ಲರೂ ಕೂಡ ಅತ್ಯಂತ ಸರಳವಾದ ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕವಾಗಿ, ಸರಳವಾದ ಯೋಗಾಸನಗಳನ್ನು ಮಾಡೋದ್ರ ಮೂಲಕವಾಗಿ, ಸೂರ್ಯ ನಮಸ್ಕಾರವನ್ನು ಹಾಕೋದ್ರ ಮೂಲಕವಾಗಿ, ಬ್ರಿಸ್ಕ್ ವಾಕ್ ಬಿರುಸು ನಡಿಗೆಯನ್ನು ನಡೆಯೋದ್ರ ಮೂಲಕವಾಗಿ ಈ ಎಲ್ಲ ಲಾಭಗಳನ್ನು ಕೂಡ ಪಡೆದುಕೊಳ್ಳಿ.

ಬಹುದಾಗಿದೆ. ಆ ಮೂಲಕ ದೇಹಕ್ಕೆ ಸಮಗ್ರ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ವ್ಯಾಯಾಮವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಶುಭ್ರ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಮಾಡಬೇಕಾಗ್ತದೆ. ಅತ್ಯಂತ ಬಿಸಿಲಿಗೂ ಕೂಡ ಮೈಯನ್ನು ಒಡ್ಡಬಾರದು. ಅತ್ಯಂತ ಚಳಿ ಕಾಲದಲ್ಲಿಯೂ ಕೂಡ ವ್ಯಾಯಾಮ ವರ್ಜಿತವಾಗಿರ್ತದೆ. ಅಲ್ಲಿ ಹೆಚ್ಚಿನ ಶೀತಗಾಳಿ ಕೂಡ ಇರಬಾರ್ದು. ತಂಪಾದ ಹವೆಯಲ್ಲಿ ಕೂಡ ವ್ಯಾಯಾಮ ಮಾಡೋದು ಕೂಡ ಒಳ್ಳೆಯದಲ್ಲ. ಅತ್ಯಂತ ಸಮ ಪ್ರಮಾಣದ ಹವಾಮಾನದ ಸಂದರ್ಭಗಳಲ್ಲಿ ಕೂಡ ವ್ಯಾಯಾಮವನ್ನು ನಿಗದಿತ ಸಮಯದಲ್ಲಿ ಮಾಡಬೇಕಾಗ್ತದೆ. ವ್ಯಾಯಾಮದ ನಂತರ ಮುಂದಿನ ಕ್ರಿಯೆಗಳಿಗೆ ನಮ್ಮನ್ನು ನಾವು ಅನುವು ಮಾಡಿಕೊಳ್ಬೇಕಾಗ್ತದೆ. ಒಂದು ದಿವಸ ವ್ಯಾಯಾಮ ಮಾಡಿ ಬಿಟ್ಟು ಮತ್ತೆ ಒಂದು ಎರಡು ದಿವಸ ಬಿಟ್ಟು ಮಾಡಿದರೆ ಅದರ ಲಾಭ ಆಗಲಿಕ್ಕಿಲ್ಲ. ಆದ್ದರಿಂದ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ವಾರದಲ್ಲಿ 5 ದಿವಸನಾದ್ರೂ ಒಂದು 30-40 ನಿಮಿಷದವರೆಗೆ ದೇಹದ ಎಲ್ಲ ಭಾಗಗಳು ಸಕ್ರಿಯ ಮಾಡ್ತಕ್ಕಂಥ ವ್ಯಾಯಾಮವನ್ನು ಮಾಡಿದ್ದೇ ಆಯ್ತಂದರೆ ಒಳ್ಳೆಯ ಚಯಾಪಚಯ ಕ್ರಿಯೆಗಳು ನಡೆದು ಮೆಟಬಾಲಿಕ್ ರೇಟ್ ಜಾಸ್ತಿ ಆಗ್ತದೆ ಮತ್ತು ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬು ಕರಗಿ ಹೋಗ್ತದೆ ಮತ್ತು ದೇಹ ತನ್ನ ಸಮತೋಲತವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಹೇಳ್ಕೋಬೋದು. ವ್ಯಾಯಾಮದ ಜೊತೆ ಜೊತೆಗೆ ಆಹಾರ ಪದ್ಧತಿ ಕೂಡ ಅಷ್ಟೇ ಮುಖ್ಯ. ವ್ಯಾಯಾಮ ಮಾಡಬೇಕಾದ್ರೆ ಶಕ್ತಿ ಬೇಕು. ಶಕ್ತಿ ಬೇಕಂದರೆ ಪ್ರೋಟೀನ್ ಯುಕ್ತ ಪದಾರ್ಥಗಳು ನಮ್ಮ ಶರೀರದಲ್ಲಿ ಇರಬೇಕು. ಅಂದರೆ ಬೇಳೆಕಾಳುಗಳು, ಹೆಚ್ಚಿನ ತರಕಾರಿ ಕಾಯಿಪಲ್ಯಗಳು, ಬೇಳೆಕಾಳುಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿದ್ದೇ ಆದರೆ ಅವು ವ್ಯಾಯಾಮ ಮಾಡಲು ಸಮರ್ಥವಾಗುವಂತೆ ನಮ್ಮನ್ನು ನಾವು ಪ್ರತಿಯೊಬ್ಬರೂ ಕೂಡ ಶಕ್ತ್ಯಾನುಸಾರ ವ್ಯಾಯಾಮವನ್ನು ಮಾಡಬೇಕಾಗ್ತದೆ. ಆಯುರ್ವೇದದಲ್ಲಿ ಅರ್ಧಶಕ್ತಿ ಅವಸ್ಥೆಯವರೆಗೆ ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ವ್ಯಾಯಾಮ ಶಕ್ತಿಯನ್ನು ತಾನೇ ನಿಗದಿಪಡಿಸಿಕೊಳ್ಬೇಕು ಮತ್ತು ಆ ಶಕ್ತಿಯ ಮೂಲಕ ನಾನು ಇಷ್ಟೇ ಹೊತ್ತು ಎಕ್ಸರ್ಸೈಸ್ ಮಾಡಲು ಸಮರ್ಥನಿದ್ದೇನೆ, ವ್ಯಾಯಾಮ ಮಾಡಲು ಸಮರ್ಥನಿದ್ದೇನೆ ಅಂಥೇಳಿ ಆ ಶಕ್ತಿಯನ್ನು ಅವನಿಗೆ ಗೊತ್ತಾಗ್ತದೆ. ಪ್ರತಿನಿತ್ಯ ವ್ಯಾಯಾಮ ಮಾಡುವವರಲ್ಲಿ ಈ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ನಾವು ಸ್ಟ್ರೆಂಗ್ತ್ ಆ್ಯಂಡ್ ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ. ಈ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಆ ಮೂಲಕವಾಗಿ ವ್ಯಾಯಾಮದ ಶಕ್ತಿ ಅವರ ಹತ್ರ ಹೆಚ್ಚಾಗಿ ಅವರ ಮೆಟಬಾಲಿಸಮ್ ಪ್ರತಿನಿತ್ಯ ಹೆಚ್ಚಾಗ್ತಾ ಬರ್ತದೆ ಮತ್ತು ಆರೋಗ್ಯ ವೃದ್ಧಿಸುತ್ತಾ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಅತಿ ವ್ಯಾಯಾಮ ಯಾವಾಗಲೂ ಒಳ್ಳೆಯದಲ್ಲ. ವ್ಯಾಯಾಮಕ್ಕೆ ತನ್ನದೇ ಆದ ಒಂದು ಲಿಮಿಟೇಷನ್ಸ್ಗಳಿದೆ, ಮಿತಿ ಇದೆ. ಆ ಮಿತಿಗೆ ತಕ್ಕಷ್ಟು ಮಾತ್ರ ಯಾವಾಗಲೂ ಕೋಚ್ಗಳ ಮೂಲಕವಾಗಿ ವೈದ್ಯರ ಸಮಕ್ಷಮದಲ್ಲಿ, ವೈದ್ಯರ ಸಂದರ್ಶನದ ನಂತರ, ವೈದ್ಯರ ತಿಳುವಳಿಕೆ ಹೇಳಿದ ನಂತರ ತಮ್ಮ ವ್ಯಾಯಾಮದ ಲಿಮಿಟೇಷನ್ಸ್ಗಳನ್ನು ಗುರುತು ಮಾಡಬೇಕಾಗ್ತದೆ. ಜೊತೆಗೆ 40 ವರ್ಷ ದಾಟಿದ ನಂತರ ಹೃದಯ ತಜ್ಞರ ಹಾಗೂ BP ಮತ್ತು ಹೃದಯದ ಇನ್ನಿತರ ಎಲ್ಲ ಇನ್ವೆಸ್ಟಿಗೇಷನ್ಸ್ಗಳು ಏನಿವೆ ಅವುಗಳನ್ನೆಲ್ಲವನ್ನೂ ಒಂದು ಸಾರಿ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ವಿವಿಧ ರೀತಿಯ ವ್ಯಾಯಾಮಗಳಿಗೆ ತಮ್ಮನ್ನು ತಾವು ಅನುವು ಮಾಡಿಕೊಡಲಿಕ್ಕೆ ಮನುಷ್ಯ ಸಜ್ಜಾಗಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾವುದೇ ಕನ್ಸಲ್ಟೇಷನ್ ಇಲ್ಲದೆ 40 ವರ್ಷದ ನಂತರ ಯಾವುದೇ ವೈದ್ಯರ ಸಂದರ್ಶನವಿಲ್ಲದೆ ನೇರ ವ್ಯಾಯಾಮಕ್ಕೆ ಇಳಿಯೋದು ಕೂಡ ಒಂದು ರೀತಿಯಿಂದ ಅಪಾಯಕಾರಿ. ಯಾಕಂದರೆ ಹೃದಯಕ್ಕೆ ಹೆಚ್ಚಿನ ಒತ್ತಡವನ್ನು ನಾವು ಅತಿ ವ್ಯಾಯಾಮ ಮಾಡೋದ್ರ ಮೂಲಕವಾಗಿ ನೀಡಿದರೆ ಮೊದಲನೇ ಹಿಡನ್ ಕಾಸಸ್ಗಳು ಏನಾದರೂ ಇದ್ದರೆ ಅದು ತೊಂದರೆಯನ್ನು ಉಂಟಾಗ್ಬೋದು. ಆದ್ದರಿಂದ ಇದರ ಬಗ್ಗೆ ಜಾಗರೂಕರಾಗಿರಬೇಕು. ವ್ಯಾಯಾಮ ಮಾಡಬೇಕಾದ್ರೆ ಸಾಕಷ್ಟು ಹೈಡ್ರೇಷನನ್ನು ಮೇಂಟೈನ್ ಮಾಡಬೇಕಾಗ್ತದೆ, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ. ನೀರು ಮತ್ತು ಇನ್ನಿತರ ಪೇಯಗಳನ್ನು ಕುಡಿಬೋದು. ಗಟ್ಟಿಯಾದ ಪದಾರ್ಥಗಳನ್ನು ಯಾವತ್ತೂ ಸೇವಿಸಬಾರ್ದು. ವ್ಯಾಯಾಮದ ಮೊದಲು ಊಟವನ್ನು ಮಾಡಿರಬಾರ್ದು. ಯಾವಾಗಲೂ ಸರಳ ರೀತಿಯಲ್ಲಿ ಜಠರದ ಪರಿಸ್ಥಿತಿ ಇರಬೇಕು. ವ್ಯಾಯಾಮದ ನಂತರವೂ ಕೂಡ ಸಡನ್ನಾಗಿ ಊಟ ಉಪಚಾರಗಳನ್ನು ಮಾಡಬಾರ್ದು. ಸ್ವಲ್ಪ ಹೊತ್ತಿನ ನಂತರ, ಒಂದು 1/4 ಗಂಟೆ 3/4 ಗಂಟೆ ನಂತರ ನೀವು ಪದಾರ್ಥಗಳನ್ನು ಸೇವಿಸಲಿಕ್ಕೆ ಅಣಿಯಾಗ್ಬೋದು ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನ ಶೈಲಿಯಲ್ಲಿ ವ್ಯಾಯಾಮವನ್ನು ತಮ್ಮ ಸಮಯಕ್ಕೆ, ತಮ್ಮ ಉದ್ಯೋಗಕ್ಕೆ ಅನುಸಾರವಾಗಿ ಸಮಯವನ್ನು ಹೊಂದಿಸಿಕೊಂಡು ವಾರದಲ್ಲಿ 5 ದಿನನಾದರೂ ಪ್ರತಿನಿತ್ಯ ಒಂದು 30-40 ನಿಮಿಷನಾದರೂ ಪ್ರತಿ ದೇಹದ ಎಲ್ಲ ಭಾಗಗಳು ಸಂಚಲನಗೊಳ್ಳುವಂತೆ ವ್ಯಾಯಾಮಗಳನ್ನು ರೂಢಿ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
3: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, KLE ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ KLE IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ KLE ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 08312551530 and 247377, extension 1530.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಎಸ್ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नगर बेळगावी. आमचा फोन नंबर 08312470362 आणि 9448998331.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM. KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
1: ರೈತ ಬಂಧುವರಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಪರವಾಗಿ ನಾನು ಡಾಕ್ಟರ್ ವಸಂತ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕೆ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ವಿಶೇಷವಾಗಿ ಕರ್ನಾಟಕದಲ್ಲಿ ಏಕೈಕ ಮೊಟ್ಟ ಮೊದಲನೆಯದು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದ್ದು ಕರ್ನಾಟಕದ ರೈತ ಬಾಂಧವರಿಗೆ ಒಂದು ಕಾಮಧೇನು ಅಂತ ಹೇಳಿದರೆ ತಪ್ಪಾಗಲಾರದು. 2009 ನವೆಂಬರ್ 22 ಬಾಗಲಕೋಟೆ ಜಿಲ್ಲೆಯ ಅಲ್ಲಿ 300 ಎಕರೆ ಪ್ರದೇಶದಲ್ಲಿ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಗೊಂಡು ಕರ್ನಾಟಕದ ಅಂದಿನ ಸರ್ಕಾರದ ಒಂದು ಸಹಾಯದೊಂದಿಗೆ ಇವತ್ತು ಕರ್ನಾಟಕದಾದ್ಯಂತ ಅನೇಕ ಸಂಶೋಧನೆ, ವಿಸ್ತರಣೆ ಹಾಗೂ ಬೋಧನೆಯೊಂದಿಗೆ ಇವತ್ತು ಪ್ರಾರಂಭ ಮಾಡಿದೆ. ಮೂಲಭೂತವಾಗಿ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತರಿಗೆ ವರದಾನ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಕೃಷಿ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕೃಷಿಯೇತರ ಚಟುವಟಿಕೆಗಳೊಂದಿಗೆ ತೋಟಗಾರಿಕೆ ಪ್ರಾಮುಖ್ಯತೆ ಪಡೆದಂಥದ್ದು. ಯಾಕಂದರೆ ಆರ್ಥಿಕವಾಗಿ ರೈತರಿಗೆ ಲಾಭ ಕೊಡ್ತಕ್ಕಂಥ ಒಂದು ಉದ್ಯಮಿ ಅಂದರೆ ಈ ತೋಟಗಾರಿಕಾ ಬೆಳೆಗಳಂತ ಹೇಳ್ಬೋದು. ನಾವೆಲ್ಲ ಕೇಳ್ಬೋದು ತೋಟಗಾರಿಕಾ ಬೆಳೆಗಳಂದ ತಕ್ಷಣ ನಾವು ಬರೋದು ಬರೀ ಹಣ್ಣು ಮತ್ತು ಕಾಯಿಪಲ್ಲೆ ಅಂತ ಹೇಳ್ಬೋದು. ಆದರೆ ಇವತ್ತು ಏನಾಗಿದೆಯಪ್ಪ ಅಂತಂದರೆ ಇದಕ್ಕೆ ಒಂದು ತನ್ನದೇ ಆದ ವಿಭಿನ್ನವಾದ ಅನೇಕ ಕ್ಷೇತ್ರಗಳನ್ನೊಳಗೊಂಡಂಥ ಆರ್ಥಿಕ ಕ್ಷೇತ್ರ ಅಂದರೆ ತೋಟಗಾರಿಕೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಮಲೆನಾಡು ಪ್ರದೇಶ ಕರ್ನಾಟಕದಿರ್ತಕ್ಕಂಥ ವಿವಿಧ ವಲಯಗಳನ್ನು ಅವಲೋಕನ ಮಾಡಿದಾಗ ಎಲ್ಲ ವಲಯಗಳನ್ನು ಬೀದರ್ನಿಂದ ಹಿಡಿದು ಕೋಲಾರದವ್ರಿಗಿರ್ತಕ್ಕಂಥ ಎಲ್ಲ ವಲಯಗಳನ್ನು ಆಧರಿಸಿ ತೋಟಗಾರಿಕಾ ವಿಶ್ವವಿದ್ಯಾಲಯದು ತನ್ನದೇ ಆದ ಸಂಶೋಧನೆಯನ್ನು ಕೈಕೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ 9 ಮಹಾವಿದ್ಯಾಲಯಗಳು ಪ್ರಾರಂಭವಾಗಿವೆ. ಆ ಮಹಾವಿದ್ಯಾಲಯಗಳು ಬೀದರ್ದಲ್ಲಿದೆ. ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯ, ಶಿರ್ಸಿ ತೋಟಗಾರಿಕೆ ಮಹಾವಿದ್ಯಾಲಯ, ಕೊಪ್ಪಳ ತೋಟಗಾರಿಕೆ ಮಹಾವಿದ್ಯಾಲಯ, ತೋಟಗಾರಿಕಾ ವಿದ್ಯಾಲಯ ಬಾಗಲಕೋಟೆ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾಮಿ, ಹಾಗೆ ಕೋಲಾರದಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯ, ಮೈಸೂರದಲ್ಲಿರ್ತಕ್ಕಂಥ ತೋಟಗಾರಿಕೆ ವಿದ್ಯಾಲಯ, ಬೆಂಗಳೂರದಲ್ಲಿರ್ತಕ್ಕಂಥ ತೋಟಗಾರಿಕೆ ವಿದ್ಯಾಲಯ, ಇದರ ಜೊತೆಗೆ ದೇವಿ ಹೊಸೂರು ಅಂತಕ್ಕಂಥ ಒಂದು ಊರಲ್ಲಿ ಸಹಿತ ಇವತ್ತು ಚೆಫ್ಟ್ ಅಂತಕ್ಕಂಥದ್ದು, ಅದನ್ನು ಸಹಿತ ಇವತ್ತು ನಮ್ಮ ಕಾಲೇಜು ಫುಡ್ ಆ್ಯಂಡ್ ಟೆಕ್ನಾಲಜಿ ಅಂಥೇಳಿ ಒಂದು ಹೊಸ ಮಹಾವಿದ್ಯಾಲಯ ಪ್ರಾರಂಭವಾಗಿದೆ. ಉದ್ದೇಶ ಅಂದರೆ ಪ್ರತಿಯೊಬ್ಬ ಪಿ ಯು ಸಿ ಸೈನ್ಸ್ ಮುಗಿದ ಮೇಲೆ ಆ ವಿದ್ಯಾರ್ಥಿಗಳನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಮೇಲೆ, ಅವರು ಸಿ ಟಿ ಎಕ್ಸಾಮಿನೇಷನ್ ಪಡೆದ ಮೇಲೆ ಈ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪದವಿಗೆ ಇವತ್ತು ಪ್ರವೇಶ ಪಡೆದ ಮೇಲೆ 4 ವರ್ಷದ ಕೋರ್ಸ್ ಆದಮೇಲೆ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಬಹಳಷ್ಟು ಅವಕಾಶವಿದೆ. ಈ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ವಿವಿಧ ಕ್ಷೇತ್ರಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಹಣ್ಣು ಕ್ಷೇತ್ರ ಅಂತ ಹೇಳ್ಬಿಡೋದು, ಹಣ್ಣು ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ತರಕಾರಿ ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ಹಾಗೆ ಹೂವು ಮತ್ತು ಪುಷ್ಪೋದ್ಯಮ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅಂತ ಹೇಳ್ಬೋದು, ಹಾಗೆ ಈ ಒಂದು ಕೊಯ್ಲತ್ರ ತಂತ್ರಜ್ಞಾನ ಅಂತ ಹೇಳ್ಬೋದು. ಅದರ ಜೊತೆ ಬಹಳ ಮುಖ್ಯ ಅಂತ ಪಡೆದಂಥ ಈ ಸಾಂಬಾರ್ ದಿನಸಿಗಳು, ಆಮೇಲೆ ಮೆಡಿಸಿನಲ್ ಅರೋಮೆಟಿಕ್ ಅಂತಕ್ಕಂಥದ್ದು ಸುವಾಸನೆ ಇರ್ತಕ್ಕಂಥ ಸಾಂಬಾರ್ ಮತ್ತು ವೈದ್ಯಕೀಯ ಸಂಬಂಧಪಡ್ತಕ್ಕಂಥ ಬೆಳೆಗಳನ್ನ ಅವಲೋಕ ಮಾಡ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇದರ ಜೊತೆ ವಿವಿಧ ಒಂದು ವಿಜ್ಞಾನಗಳ ಸಹಿತ ಒಳಗೊಂಡು ಈ ಕ್ಷೇತ್ರವೇ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಇವತ್ತು ಬಹಳ ಪ್ರಾಮುಖ್ಯತೆ ಪಡೆದಿದೆ. ರೈತ ಬಾಂಧವರಿಗೆ ಈ ವಿಶ್ವವಿದ್ಯಾಲಯದಿಂದ ಆರ್ಥಿಕವಾಗಿ ಬಹಳಷ್ಟು ಲಾಭ ಆಗ್ತಾ ಇದೆ. ಯಾಕಂದರೆ ಕರ್ನಾಟಕದ ಇರತಕ್ಕಂಥ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ತೆಗೆದುಕೊಂಡಾದರೆ, ಉದಾಹರಣೆ ಕೊಟ್ಟು ಹೇಳಬೇಕಪ್ಪ ಅಂತಂದರೆ ಇವತ್ತು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ನಾವು ತಗೊಂಡ್ರೆ ಈ ರಾಯಚೂರು, ಗಂಗಾವತಿ, ಕೊಪ್ಪಳ, ಹೊಸಪೇಟೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶಕ್ಕಂಥದ್ದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ಬೋದು. ಇನ್ನು ಬಾಗಲಕೋಟೆ ಜಿಲ್ಲೆಯನ್ನು ನಾವು ತೆಗೆದುಕೊಂಡು ಹೇಳಬೇಕಂದ್ರೆ ಮಲಪ್ರಭಾ ಮತ್ತು ಘಟಪ್ರಭಾ ಕೃಷ್ಣ ಅಂತ ಹೇಳ್ಬೋದು. ಬೆಳಗಾವಿ ಸಹಿತ ಇವತ್ತು ಅದೇ ಒಂದು ನದಿಗೆ ಸಂಬಂಧಪಟ್ಟಂಥ ನೀರಾವರಿ ಪ್ರದೇಶ ಇವತ್ತು ಬರ್ತಾ ಇದೆ. ಈ ಒಂದು ನೀರಾವರಿ ಪ್ರದೇಶಗಳಲ್ಲಿ ಇವತ್ತು ಮಂಡ್ಯ, ಮೈಸೂರು ತಗೊಂಡ್ರೆ, ಮತ್ತು ನಾನು ಹೇಳಿದ್ನಲ್ಲ ಗಂಗಾವತಿಯಲ್ಲಿ ತಗೊಂಡ್ರೆ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಒಂದೇ ಏಕಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಎಷ್ಟು ನೀರನ್ನು ನಾವಿವತ್ತು ಪೋಲು ಮಾಡ್ತಾ ಇದ್ರಪ್ಪ ರೈತ ಬಾಂಧವರು ಅಂದರೆ, ಒಂದು ವರ್ಷಕ್ಕಲ್ಲಿ ಆಗ್ತಕ್ಕಂಥ ನೀರು ಇವತ್ತು 6 ತಿಂಗಳಿಗೆ ಬಂದು ಒದಗಿದೆ. ಯಾಕಪ್ಪ ಅಂತಂದರೆ ಅಸಮರ್ಪಕವಾದ, ಅವೈಜ್ಞಾನಿಕವಾಗಿ ಬೆಳೀಲಾರ್ದಂಥ ಬೆಳೆಗಳನ್ನು ಬೆಳೆದು ಅದಕ್ಕೆ ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟು ನೀರು ಕೊಡದೆ ಪೂರೈಸದೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೀರು ಕೊಟ್ಟು ಭೂಮಿಯನ್ನು ಇವತ್ತು ನಮ್ಮ ರೈತ ಬಂದರು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿದಾಗ ಈ ಸವಳು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಹಿತ ನಮ್ಮ ಕೃಷ್ಣಾ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳಲ್ಲಿರ್ತಕ್ಕಂಥ ಭೂಮಿಗೆ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ನೀರಾವರಿ ಪ್ರದೇಶದಲ್ಲಿ ಸಹಿತ ಕಬ್ಬು ಏಕಮುಖ ಬೆಳೆಯಾಗಿದೆ. ಇದರಿಂದ ರೈತರು ಬಹಳಷ್ಟು ಮಣ್ಣನ್ನು ಸಾವಯವ ಪದಾರ್ಥ ಇರ್ತಕ್ಕಂಥ ಮಣ್ಣನ್ನು ಇವತ್ತು ತಮ್ಮಿಂದ ತಾವೇ ದೂರ ಮಾಡ್ತಾ ಇದ್ದಾರೆ. ಯಾಕಂದರೆ ಅನೇಕ ದುಷ್ಟಪರಿಮಾಣಗಳು ಇವತ್ತು ಕಬ್ಬು ಬೆಳೆಯಿಂದ ಆಗ್ತಾ ಇದ್ದಾವೆ. ಲಾಭ ಒಂದು ಕಡೆ ರೈತ ನಿರೀಕ್ಷೆ ಮಾಡಿದರೆ ಇನ್ನೊಂದು ಕಡೆ ನೈಸರ್ಗಿಕ ಇರ್ತಕ್ಕಂಥ ಮಣ್ಣನ್ನು ಅವನು ಕಳೆದುಕೊಳ್ತಾ ಇದ್ದಾನೆ. ಇದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಬೋಧನೆ ಅಂತ ಹೇಳಿದ್ವಿ, ಇನ್ನೊಂದು ಸಂಶೋಧನೆ ಮತ್ತು ವಿಸ್ತರಣೆ. ಇವು ಬಹಳ ಪ್ರಾಮುಖ್ಯತೆ ಪಡ್ತಕ್ಕಂಥ ಕ್ಷೇತ್ರ. ಯಾವುದೇ ರೈತರು ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವನು ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ತನಗಿಷ್ಟ ಇದೆಯೋ ಆ ಬೆಳೀಲಿಕ್ಕೆ ಆ ವಾತಾವರಣ ಹೊಂದಿಕೊಂಡು ಆ ಮಣ್ಣಿಗೆ ಅನುಗುಣವಾಗಿ ಇವತ್ತು ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಸೂಕ್ತವಾದ ತಾಂತ್ರಿಕ ಸಲಹೆಯನ್ನು ಇವತ್ತು ವಿಜ್ಞಾನ ಮಿತ್ರರಿಗೆ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಇವತ್ತು ನಾವು ಹೇಳಬೇಕಪ್ಪ ಅಂತಂದರೆ ಸಂಶೋಧನೆ ಕಳೆದ ಒಂದು 15 ವರ್ಷಗಳಿಂದ ವಿಶ್ವವಿದ್ಯಾಲಯ ಸತತವಾಗಿ ಪರಿಶ್ರಮ ಪಟ್ಟು ಅನೇಕ ತಳಿಗಳನ್ನು ಇವತ್ತು ಕಂಡುಹಿಡಿದೆ. ಹಣ್ಣಿನಲ್ಲಿ ಇವತ್ತು ಅನೇಕ ಆವಿಷ್ಕಾರಗಳನ್ನು ಮಾಡಿ ಹೊಸ ತಂತ್ರಜ್ಞಾನಗಳನ್ನು ಬೆಳೆಸಿದೆ. ತರಕಾರಿಯಲ್ಲಿ ಸಹಿತ ಅನೇಕ ಇವತ್ತು ಮೆಣಸಿನಕಾಯಿ ಇರ್ಬೋದು, ಆಮೇಲೆ ನುಗ್ಗಿಕಾಯಿ ಇರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ಅಂತ ಇರ್ಬೋದು, ಅನೇಕ ತರಕಾರಿಗಳು ಇವತ್ತು ಬೆಳೆದು ಅವನ ರೈತರಿಗೆ ಮುಟ್ಟು ಅಂತ ಹೇಳಿ ಮಾಡಿದ್ದಾರೆ. ಬೀಜೋತ್ಪಾದನೆ ಸಹಿತ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ಉಳ್ಳಾಗಡ್ಡಿ ಬೀಜ ನಮ್ಮ ರೈತರಿಗೆ ಅರ್ಕಾಕಲ್ಲಿ ಅಂತಕ್ಕಂಥ ಬೀಜೋತ್ಪಾದನೆ ಮಾಡಿ ರೈತರಿಗೆ ಇವತ್ತು ಅವರು ನೀಡ್ತಾ ಇದ್ದಾರೆ. ಇದು ಒಂದು ಸಾಧನೆ ಅಂತ ಹೇಳ್ಬೋದು. ಇನ್ನು ರೈತರಿಗೆ ತಮ್ಮದೇ ಆದ ನರ್ಸರಿಗಳನ್ನು ಇವತ್ತೇನು 9 ಮಹಾವಿದ್ಯಾಲಯ ಅಡಿಯಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ನರ್ಸರಿಗಳನ್ನು ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಬಹಳ ಸದೃಢವಾದ ವಿವಿಧ ಹಣ್ಣುಗಳ ತರಕಾರಿಗಳ ಮತ್ತು ಈ ಪ್ಲಾಂಟೇಷನ್ ಸಂಬಂಧಪಟ್ಟಂಥ ಪ್ರತಿಯೊಂದು ಉತ್ಕೃಷ್ಟವಾದ ಗಿಡಗಳನ್ನು ರೈತರಿಗೆ ಅವರು ಯೋಗ್ಯ ಬೆಲೆಗೆ ನೀಡ್ತಾ ಇದ್ದಾರೆ. ಇದರಿಂದ ರೋಗ ರಹಿತವಾದಂಥ ಮತ್ತು ಪ್ರಾಮಾಣಿಕ ಇರತಕ್ಕಂಥ ಕೆಲವು ಹಣ್ಣಿನ ಬೆಳೆಗಳ ಸಸಿಗಳನ್ನು ಇವತ್ತು ಸಸ್ಯಾಭಿವೃದ್ಧಿ ವಿಧಾನದಿಂದ ಮಾಡಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರೈತರಲ್ಲಿ ಇವತ್ತು ನಮ್ಮ ನಾಡು ಇರ್ತಕ್ಕಂಥ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಮತ್ತು ಬೆಳಗಾವಿಯಲ್ಲಿ ಇವತ್ತು ಬಹಳವಾಗಿ ಈ ಒಂದು ತೋಟಗಾರಿಕಾ ಕ್ಷೇತ್ರ ದಿನೇ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಬೇಕಾದ ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ವಿಫಲವಾದ ಅವಕಾಶವಿದೆ. ಈ ನಿಟ್ಟಿನಲ್ಲಿ ರೈತರು ಕಾರ್ಯಪ್ರವೃತ್ತರಾಗಿ ಇವತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಇತ್ತಿತ್ತಲಾಗಿ ನಮ್ಮ ಬಾಗಲಕೋಟೆಯಲ್ಲಿ ಈ ಕಬ್ಬಿನ ಜೊತೆ ಅಂತರ ಬೆಳೆಗಳಾಗಿ ಅನೇಕ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಮತ್ತು ಮಾವು ಸಹಿತ ಇವತ್ತು ದಾಪುಗಳು ಹಾಕ್ತಾ ಇದೆ. ಅದರಂತೆ ಇವತ್ತು ಅಂಗಾಂಶ ಬಾಳೆ ಸಹಿತ ಜಾಸ್ತಿ ಒಂದು ಅಧಿಕ ಪ್ರಮಾಣದಲ್ಲಿ ಇವತ್ತು ರೈತ ಬಾಂಧವ ವಿಸ್ತರಣೆಯಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಪಪ್ಪಾಯಿಯನ್ನು ಬೆಳೀತಾ ಇದ್ದಾರೆ. ಈಗ ಯೋಗ್ಯ ರೀತಿಯಲ್ಲಿ ಒಂದು ತಂತ್ರಜ್ಞಾನ ಪಡೆದು ರೈತರು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯಪ್ಪ ಅಂತಂದರೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಸಹಿತ ಯಾರಾದರೂ ರೈತರು ಸಲಹೆಗಳನ್ನು ಪಡ್ಕೋಬೇಕಾತಂದರೆ ವಿಸ್ತರಣಾ ನಿರ್ದೇಶನಕ್ಕೆ ಬಂದರೆ ನಾವು ಅದಕ್ಕೆ ಯೋಗ್ಯವಾದ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಂತ ಒಂದು ವೈಜ್ಞಾನಿಕ ಸಲಹೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಜೊತೆಗೆ ಬಹಳ ಮುಖ್ಯವಾಗೇನಪ್ಪ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಮಣ್ಣನ್ನು ಯಾವತ್ತು ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಸಮೀಕ್ಷೆ ಮಾಡಿ ಆ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳ ಮೇಲೆ ಅವರಿರ್ತಕ್ಕಂಥ ಬಾವಿಯಾಗಲಿ ಅಥವಾ ಬೋರ್ವೆಲ್ ಆಗಲಿ ಅವುಗಳಿರ್ತಕ್ಕಂಥ ಒಂದು ಗುಣಧರ್ಮಕ್ಕೆ ತಕ್ಕಂತೆ ನೀರನ್ನು ನಮ್ಮ ವಿಶ್ವವಿದ್ಯಾಲಯದ ಒಂದು ಲ್ಯಾಬೊರೇಟರಿಯಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿ ಕೊಡ್ತಾ ಇದ್ದೇವೆ. ಆ ಟೆಸ್ಟಿನ ವರದಿಯ ಮೇಲೆ ರೈತ ಬಾಂಧವರು ಸೂಕ್ತವಾದ ತರಕಾರಿ ಬೆಳೆಗಳನ್ನಾಗಲಿ ಅಥವಾ ಹಣ್ಣಿನ ಬೆಳೆಗಳಾಗಲಿ ಅಥವಾ ಸಾಂಬಾರು ಸಂಬಂಧಿಸಿದ ಬೆಳೆಗಳಾಗಲಿ ಅಥವಾ ಮಸಾಲೆ ಬೆಳೆಗಳಾಗಲಿ ಬೆಳೀಲಿಕ್ಕೆ ಯೋಗ ಆಗ್ತದೆ. ಪುಷ್ಪೋದ್ಯಮವನ್ನು ಪ್ರಾರಂಭ ಮಾಡ್ಬೋದು. ಇಷ್ಟೊಂದು ಅವಕಾಶಗಳಿದ್ದು ಸಹಿತ ಇವತ್ತು ವಿಶ್ವವಿದ್ಯಾಲಯದಿಂದ ಮುಗಿಸಿ ಹೋಗ್ತಕ್ಕಂಥ ಪದವೀಧರರಿಗೆ ಇವತ್ತು ಎಷ್ಟೋ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಆರ್ಗನೈಸೇಷನ್ದಲ್ಲಿ ಸಹಿತ ಬಹಳ ಒಂದು ವಿಫಲದ ಅವಕಾಶ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಇವತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಂತೇನೆ ಕರಿತಾ ಇದ್ದಾವೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಫೀಸರ್ ಸಹಿತ ತಾಲೂಕು ಮಟ್ಟದಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಇಷ್ಟು ವೇಗವಾಗಿ ಬೆಳೀತಕ್ಕಂಥ ಕ್ಷೇತ್ರಪ್ಪ ಅಂದರೆ ಇವತ್ತು ತೋಟಗಾರಿಕೆ. ಯಾಕಪ್ಪಂದರೆ ಈ ತೋಟಗಾರಿಕೆ ಕ್ಷೇತ್ರಕ್ಕೆ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಸಹಿತ ಬಹಳ ಬೇಡಿಕೆ ಇದೆ. ತಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಆರ್ಥಿಕ ವರಮಾನಕ್ಕೆ ಬುನಾದಿಪ್ಪ ಅಂದ ತೋಟಗಾರಿಕೆ ಅಂತ ಹೇಳ್ಬೋದು. ಇವತ್ತು ಪ್ರಪಂಚನಾದ್ಯಂತ ಸಣ್ಣ ಪುಟ್ಟವಾದ ದೇಶ ಇಸ್ರೇಲ್, ಆ ಇಸ್ರೇಲ್ ಇವತ್ತು ತೋಟಗಾರಿಕೆಯಲ್ಲಿ ಬಹಳಷ್ಟು ಒಂದು ಕ್ರಾಂತಿಕರವಾದ ಬದಲಾವಣೆ ಮಾಡಿದೆ. ಯಾಕಂದರೆ ಅವರು ವೈಜ್ಞಾನಿಕವಾಗಿ ಹಸಿರು ಮನೆಗಳಲ್ಲಿ ಕಾಯಿಪಲ್ಲೆಗಳನ್ನು ಪುಷ್ಪೋದ್ಯೋಗ ಮಾಡಿ ಪ್ರಪಂಚಕ್ಕೆ ನೀಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಹಿತ ನಮ್ಮ ಕರ್ನಾಟಕದ ಅನೇಕ ರೈತರು ಇವತ್ತು ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಬಂದಿದೆ, ರೈತರ ಒಕ್ಕೂಟ ಅಂತ ಹೇಳ್ತಾ ಇದ್ದೀವಿ. ರೈತರು ತಾವೇ ತಾವೇ 1,000 ಜನ ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚಿಸಿ ಆ ಒಕ್ಕೂಟದಿಂದ ಸೂಕ್ತವಾದ ಆ ವಲಯಕ್ಕೆ ಯಾವ ಬೆಳೆಗಳನ್ನು ಬೆಳಿಬೇಕು, ಸಕಾಲದಲ್ಲಿ ಮಾರುಕಟ್ಟೆ ರಚನೆಯಿಂದ ಹಿಡಿದು ಮಾರುಕಟ್ಟೆ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ಒಂದು ವೈಜ್ಞಾನಿಕ ಸಲಹೆಯನ್ನು ಸಹಿತ ಇವತ್ತು ವಿಶ್ವವಿದ್ಯಾಲಯ ಬರ್ತಾ ಇದೆ. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕೊಯ್ಲತ್ರ ತಂತ್ರಜ್ಞಾನದಲ್ಲಿ ಅನೇಕ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಆಮೇಲೆ ಅನೇಕ ನಮ್ಮ ಲ್ಯಾಬೊರೇಟ್ರಿಗಳು ಸಹಿತ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಥಾಪನೆಗೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಬಹಳ ಕ್ಲಿಪ್ಸವಾಗಿ ಅಂದರೆ ಬಹಳ ಕ್ಷಿಪ್ರವಾಗಿ ಇವತ್ತು ವೇಗವಾಗಿ ವೈಜ್ಞಾನಿಕ ಸಲಹೆದೊಂದಿಗೆ ಬರ್ತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಹಳ್ಳಿಗರಲ್ಲಿ ಅಂದರೆ ಹಳ್ಳಿ ಮಕ್ಕಳಲ್ಲಿ ಒಂದು ಹೆಚ್ಚು ಹೆಚ್ಚು ಈ ತೋಟಗಾರಿಕೆಗಳ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಯಾವುದೇ ಡಿಗ್ರಿ ಅಥವಾ ಪದವಿ ಮುಗಿದ ತಕ್ಷಣ ನೌಕರಿ ಬಗ್ಗೆ ಒಂದು ನಾವು ಲಾಲಸ್ಯ ಮಾಡ್ತಾ ಇದ್ದೀವಿ. ನೌಕರಿ ಹುಡುಕೋದಕ್ಕಿಂತ ಸ್ವಾವಲಂಬಿಯ ಬದುಕು ಬೆಳಕಲಿಕ್ಕೆ

ತೋಟಗಾರಿಕೆ ವಿಶ್ವವಿದ್ಯಾಲಯ ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾರಾದರೂ SSLC ಮುಗಿಸಿ ನಮ್ಮಲ್ಲಿ ಬಂದರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಸಹಿತ ಇವತ್ತು ಕಿತ್ತೂರು ರಾಣಿ ಚೆನ್ನ ಮತ್ತು ಕೋಲಾರ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅನೇಕ ತರಬೇತಿಗಳನ್ನು ಸಹಿತ ನಾವು ಒಂದು ವಾರದ ತರಬೇತಿಗಳನ್ನು ಸಹಿತ ನಾವು ವಿಶ್ವವಿದ್ಯಾಲಯದಲ್ಲಿ ಹಾಕೋತಾ ಇದ್ದೀವಿ. ಇವತ್ತು ಜೇನು ಕೃಷಿ ಇರ್ಬೋದು, ಮಶ್ರೂಮ್ ಕೃಷಿ ಇರ್ಬೋದು, ಬೇಕರಿ ತರಬೇತಿ ಇರ್ಬೋದು, ಸಸ್ಯ ಪಾಲನೆ ಇರ್ಬೋದು, ಸಸ್ಯಾಭಿವೃದ್ಧಿ ಇರ್ಬೋದು, ಹೀಗೆ ಅನೇಕ ಹತ್ತಾರು ತೋಟಗಾರಿಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ವಿಶ್ವವಿದ್ಯಾಲಯ ಹಮ್ಮಿಕೊಂಡು ರೈತರಿಗೆ ಒಂದು ಹೆಚ್ಚು ಒಂದು ಪ್ರೋತ್ಸಾಹ ಕೊಟ್ಟು ಅವರ ಸ್ವಾವಲಂಬಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ತಾವೆಲ್ಲ ನೋಡಿರ್ಬೋದು ಈ ಕೋವಿಡ್ ಒಂದು ಹೀನಾಕಾರಣಕ ಪರಿಸ್ಥಿತಿಯಲ್ಲಿ ಅನೇಕ ಇಂಜಿನಿಯರ್ ಸಹಿತ ಸ್ವಾವಲಂಬಿ ಬದುಕಬೇಕಂಥೇಳಿ ಈ ತೋಟಗಾರಿಕೆ ಮೇಲೆ ಅವಲಂಬನೆ ಮಾಡಿದರು. ಎಷ್ಟೋ ಇಂಜಿನಿಯರ್ಸು ಅನೇಕ ಕಡೆ ಭೂಮಿಗಳನ್ನು ಕೊಂಡುಕೊಂಡು ತಾವೇ ಸ್ವತಃವಾಗಿ ಈ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಉತ್ತೇಜನ ಕೊಟ್ಟು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸಿದಂಥ ಉದಾಹರಣೆಗಳಿದ್ದಾವೆ. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸಹಿತ ಈ ಒಂದು ಸಾವಯವ ತೋಟಗಾರಿಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಯಾಕಂದರೆ ಆರೋಗ್ಯಕ್ಕಿಂತ ಹೆಚ್ಚಿನದು ಯಾವುದೂ ಅಲ್ಲ. ಪ್ರತಿಯೊಬ್ಬ ಪ್ರಪಂಚದಲ್ಲಿರ್ತಕ್ಕಂಥದ್ರು ಪಟ್ಟಣ ನಿವಾಸಿಗಳಿಗೆ ಸಹಿತ ಆರೋಗ್ಯವೇ ಭಾಗ್ಯ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಪ್ರತಿನಿತ್ಯ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಇವತ್ತು ನಾವು ಹೆಚ್ಚಂದರೆ ಅನ್ನ ಊಟ ಮಾಡ್ಬೋದು, ರೊಟ್ಟಿ ತಿನ್ಬೋದು, ಆಮೇಲೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಸಂಬಂಧಪಟ್ಟಂಥ ಆಹಾರನ ಸೇವಿಸ್ಬೋದು. ಆದರೆ ಹಣ್ಣು ಮತ್ತು ಕಾಯಿಪಲ್ಲೆ ತಮ್ಮ ಒಂದು ಏನು ವಿಶೇಷವಾದ ಪ್ರಾಮುಖ್ಯ ಪಡೆದಿದ್ದಾವೆ. ಯಾಕಪ್ಪ ಅಂತಂದರೆ ಈ ಹಣ್ಣು ತರಕಾರಿಗಳು ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ಮನುಷ್ಯನಿಗೆ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತಾ ಇದೆ. ಆಮೇಲೆ ರೋಗ ನಿರೋಧಕ ಶಕ್ತಿ ದೇಹಕ್ಕೆ ತಂದುಕೊಡ್ತಕ್ಕಂಥ ಸಾಮರ್ಥ್ಯ ಯಾವಪ್ಪ ಅಂದರೆ ಹಣ್ಣು ಮತ್ತು ತರಕಾರಿಗಳಿದೆ. ಇವತ್ತು ಚಿಕ್ಕ ಮಕ್ಕಳನ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಮಾಧ್ಯಮದ ಮುಖಾಂತರವಾಗಲಿ ಮೊಬೈಲ್ ಮುಖಾಂತರವಾಗಿ ಅನೇಕ ಅಂಧತ್ವವನ್ನು ಮಕ್ಕಳು ಕಳ್ಕೊತಾ ಇದ್ದಾರೆ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವ್ರಿಗೆ ವಿಟಮಿನ್ ಎ ಕೊರತೆಯಿಂದಾಗಿ ಚಷ್ಮಾ ಹಾಕೊಳ್ಳಿಕ್ಕೆ ನೋಡ್ತಾ ಇದ್ದೀವಿ. ಮತ್ತು 40 ವರ್ಷದ ಎಲ್ಲ ಹುಡುಗರಲ್ಲಿ ಸಹಿತ ಮತ್ತು ಯುವಕರಲ್ಲಿ ಸಹಿತ ಇವತ್ತು ಈ ಒಂದು ಕಣ್ಣಿನ ದೃಷ್ಟಿ ಹೀನತೆ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ನಾವು ತರಕಾರಿಗಳನ್ನಾಗಲಿ ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯದಲ್ಲಿ ಬಹಳಷ್ಟು ಒಂದು ಉತ್ತೇಜನ ನೀಡಿ ಒಂದು ರೋಗದ ನಿರ್ವಹಣೆ ಶಕ್ತಿ ಸಾಮರ್ಥ್ಯ ಬಂದು ಒದಗ್ತಾ ಇದೆ. ಅದಕ್ಕೆ ಜನಸಾಮಾನ್ಯರೆಲ್ಲರೂ ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡ್ಕೊಂಡ್ರಲ್ಲೇ ಪಡ್ಕೊಂಡ್ರ ಜೊತೆಗೆ ಅದನ್ನು ವ್ಯಾಪಕವಾಗಿ ಬಿತ್ತರಿಸಿ ಸುತ್ತ ಕಡೆ ರೈತರಿಗೆ ಮಾಡಿದರೆ ಆರ್ಥಿಕ ವರಮಾನದ ಜೊತೆಗೆ ಅತ್ಯುತ್ತಮವಾದ ಬದುಕನ್ನು ಕಂಡುಕೊಳ್ಳೋ ಜೊತೆಗೆ ಅತ್ಯುತ್ತಮವಾದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ನುಗ್ಗೆ ನಮ್ಮ ದೇಶಿ ನುಗ್ಗೆ ಅಂತ ಹೇಳ್ತಾ ಇದ್ವಿ. ನುಗ್ಗೆ ಬರೀ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅವನ ಸಾಂಬಾರದಲ್ಲಿ ನುಗ್ಗೆಕಾಯಿಗಳನ್ನು ಹಾಕಿ ತಿಂತಾ ಇದ್ವಿ. ಈಗ ನುಗ್ಗೆ ಎಲೆಗಳನ್ನು ತಿನ್ನಬೇಕು. ಯಾಕಪ್ಪ ಅಂದರೆ ನುಗ್ಗೆ ಕಾಯಿಗಿಂತ ನುಗ್ಗೆ ತಪ್ಪಲಿನಲ್ಲಿ ಇವತ್ತು ಸೊಪ್ಪು ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು, ಯಾಕೆ ರಸಭರಿತ ಪೋಷಕಾಂಶಗಳ ಆಗಾರ ಅಂದರೆ ಇವತ್ತು ನುಗ್ಗಿಕಾಯಿ ಅಂತ ಹೇಳ್ಬೋದು. ಭಾಳ ಜನಕ್ಕೆ ಗೊತ್ತಿರಲಿಲ್ಲ ನುಗ್ಗೆಕಾಯಿ ಅಷ್ಟೇ ತಿನ್ಬೇಕಂಥೇಳಿ. ಇವತ್ತು ಆರೋಗ್ಯದಲ್ಲಿ ನಿಮಗೇನಾದರೂ ಚೇತನ ಬರಬೇಕು ಅಥವಾ ನಿಮಗೆ ಯಾವುದಾದ್ರು ಡಯಾಬಿಟಿಕ್ ಆಗಲಿ, ಅದು ಮಧುಮೇಹ ಅಂತ ಹೇಳ್ತೀವಂತ, ಅಂಥ ರೋಗ ಆಗಲಿ ಅಥವಾ ಹೆಚ್ಚಿನ ಒತ್ತಡ ಇತ್ತಪ್ಪ ಅಂತಂದರೆ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಈ ನುಗ್ಗೆ ಸೊಪ್ಪನ್ನು ಹೆಚ್ಚಿಗೆ ಬಳಸಬೇಕು. ಯಾಕಂದರೆ ನಾವು ಆಂಧ್ರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ವಾಡಿಕೆ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ಪ್ರತಿಯೊಂದು ಸಾಂಬಾರಿಗೂ ಸಹಿತ ಅವರು ನುಗ್ಗೆ ತಪ್ಪಲನ್ನು ಬಳಸ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಸ್ಥಿತಿವಂತ ಇರ್ತಕ್ಕಂಥ ಮಕ್ಕಳಿಗೂ ಸಹಿತ ಇವತ್ತು ನಾವು ಈ ಸೊಪ್ಪು ತರಕಾರಿ ಇರ್ತಕ್ಕಂಥ ನುಗ್ಗೆಗಳನ್ನು ಕೊಡಬೇಕು. ಯಾಕಂದರೆ ಈ ನುಗ್ಗೆ ತಪ್ಪಲದಿಂದ ಆರೋಗ್ಯದಲ್ಲಿ ಬಹಳಷ್ಟು ವೇಗವರ್ಧಕ್ಕಾಗಿ ಅದು ಕೆಲಸ ಮಾಡ್ತಾ ಇದೆ. ಅನೇಕ ಅನುಪಯುಕ್ತವಾದಂಥ ದೇಹದಲ್ಲಿ ಉಂಟಾಗ್ತಕ್ಕಂಥ ಅನೇಕ ಅಂಟು ಜಾಡ್ಯಗಳನ್ನು ಅದು ಹೊಡೆದಿರ್ತಕ್ಕಂಥ ಶಕ್ತಿ ಇವತ್ತು ನುಗ್ಗೆ ಪಲ್ಲೆಗಿದೆ. ಅದಕ್ಕೆ ನಮ್ಮ ಹೇಳಪ್ಪ ಅಂದರೆ ವಿಶ್ವವಿದ್ಯಾಲಯವಾದ ಒಂದು ಹೇರಳವಾದ ಒಂದು ಖನಿಜ ಸಂಪತ್ತಿದ್ದಂಗೆ ಆರೋಗ್ಯದಲ್ಲಿ. ಅದಕ್ಕೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಕ್ಕಂಥ ಅನೇಕ ತಾಂತ್ರಿಕ ಸಲಹೆಗಳನ್ನು ರೈತ ಬಾಂಧವರು ಪಡಿಬೇಕಂಥೇಳಿ ಅವರಲ್ಲಿ ವಿನಂತಿ ಮಾಡ್ತಾ, ಇನ್ನು ವಿಶೇಷವಾಗಿ ಯಾರಾದರೂ ರೈತ ಬಾಂಧವರು ಹೊಸ ಹೊಸ ಬೆಳೆಗಳನ್ನು ವಿನೂತನ ಶೈಲಿಗಳನ್ನೇ ಇವತ್ತು ಹಸಿರು ಮನೆಗಳಲ್ಲಿ ಸಹಿತ ತರಕಾರಿ ಬೆಳೀಲಿಕ್ಕೆ ಆಸಕ್ತಿ ಇದ್ದವರು ಅಥವಾ ಇನ್ನು ಹೆಚ್ಚಿನ ಮಾಹಿತಿಗಳು ನಮ್ಗೆ ಬೇಕಾಗಿದೆ ಅಂತಂದರೆ ದಯವಿಟ್ಟು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ 9 ಮಹಾವಿದ್ಯಾಲಯಗಳಲ್ಲಿ ಯಾರಾದರೂ ಹೋಗಿ ಸಹಿತ ತಮ್ಮ ಸಮೀಪದ ಮಹಾವಿದ್ಯಾಲಯಗಳನ್ನು ಭೇಟಿ ಮಾಡ್ಬೋದು. ಇಲ್ಲಾಂದರೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ನೇರವಾಗಿ ಭೇಟಿ ಮಾಡಿದರೆ ತಮಗೆ ಬೇಕಾದಂಥ ವಿಷಯವನ್ನು ತಿಳಿಸಿ ಮತ್ತು ಅವರಿಗೆ ಎಲ್ಲಿ ಇವತ್ತು ಸಾಲ ಸೌಲಭ್ಯಗಳು ಕೊಡ್ತಾವೆ ಮತ್ತು ಸರ್ಕಾರದ ಯೋಜನೆಗಳು ಎಷ್ಟಿದ್ದಾವೆ ಅಂಥೇಳಿ ಅವ್ರಿಗೆ ಪ್ರತಿಯೊಂದು ವಿಷಯಗಳನ್ನು ಹೇಳಿ ಮನವರಿಕೆ ಮಾಡಿ ಅವರು ಒಂದು ತೋಟಗಾರಿಕೆಯಲ್ಲಿ ಒಂದು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಈ ಒಂದು ಮುಖಾಂತರವಾಗಿ ತಮಗೆ ಹೇಳ್ತಾ ಇದ್ದೀವಿ. ಮತ್ತು ನೇರವಾಗಿ ನನ್ನ ಭೇಟಿ ಆಗ್ಬೋದು, ನನ್ನ ಫೋನ್ ನಂಬರ್ ದಯವಿಟ್ಟು ತೆಗೆದುಕೊಳ್ಬೋದು. ಫೋನು

0: ಕಾಂಟ್ಯಾಕ್ಟ್ ಮಾಡಿದ್ರೂ ಸಹಿತ ನಾನು ಅವುಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ನನ್ನ ಮೊಬೈಲ್ ನಂಬರು 9900221631. ಇನ್ನೇನು ಹೇಳ್ತಾ ಇದ್ದೀನಿ, 9900221631. ಯಾಕಂತಂದರೆ ಇವತ್ತು ಕೋಕೋನಟ್ಟದಲ್ಲಿ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ, ಹೊಲದಲ್ಲಿ ಸುತ್ತು ಕಡೆ ಹಾಕಿದ ಸಹಿತ ತಮಗೆ ಇನ್ನೂ ಹೆಚ್ಚು ಅಡಿಷ್ನಲ್ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ ಐತಿ. ಇಂಥ ಇಂಥ ಯೋಜನೆಗಳನ್ನು ನಾವು ಅನೇಕ ಸಂಶೋಧನಾ ಆಯುಷ್ಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹಳ ಒಂದು ವಿಪುಲವಾದ ಅವಕಾಶ ಇವತ್ತು ತೋಟಗಾರಿಕೆ ಇದೆ. ಇವತ್ತು ರೋಸ್ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ, ಮಲ್ಲಿಗೆ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ ಅಂದರೂ ಸಹಿತ ನಮ್ಮನ್ನು ನೇರವಾಗಿ ಸಂಪರ್ಕಿಸಿದರೆ ಅವರಿಗೆ ನಾವು ಒಂದು ಸಂಶೋಧನೆ ಮತ್ತು ವಿಸ್ತರಣ ಚಟುವಟಿಕೆ ಮುಖಾಂತರ ಅವರಿಗೆ ಹೇಳಿ ಅವ್ರಿಗೆ ಉತ್ತೇಜನ ನೀಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸ್ತಾ ನನ್ನ ಒಂದು ತೋಟಗಾರಿಕೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ನಮ್ಮ ಇಂದಿನ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 FM. ನಮಸ್ಕಾರ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ವೇಣು ಧ್ವನಿ ಇದು 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿದ್ರಲ್ಲ. ನಿಮ್ಮೊಂದಿಗಿನ ಅವು ಸ್ಪೆಷಲ್ ಕಾರ್ಯಕ್ರಮದ ಇವತ್ತಿನ ವಿಷಯ ಏನಪ್ಪ ಮಂಜುನಾಥ? ಇವತ್ತಿನ ವಿಷಯ, ಆತ್ಮೀಯ ಸ್ನೇಹಿತರೆ, ಎಲ್ಲರೂ ತಮ್ಮ ತಲೆಯಾಗ ಒಂದು ದುನಿಯಾ ತಗೊಂಡು ತಿರುಗಾಡಕತ್ತೀರಿ. ಹೊರಗಡೆ ಒಂದು ಪ್ರಪಂಚ ಅಂದ್ರೆ ನಿಮ್ಮ ತಲೆಯಾಗ ಒಂದು ಪ್ರಪಂಚ. ಆ ತಲೆಯಾಗಿನ ಪ್ರಪಂಚ ಹಾಳಾಗಿದೆ, ತಾಳ್ಮೆಯನ್ನ ಕಳ್ಕೊಂಡೇವೆ. ಎಲ್ಲರಿಗೂ ಪಟಾಕ್ ಅಂತ ಕೋಪ ಬರುತ್ತೆ, ರಪಾಕ್ ಅಂತ ಸುಸ್ತಾಗಿ ಬಿಡ್ತೀರಾ. ಇಂಥ ಒಂದು ತಲೆ ಒಳಗಿರೋ ದುನಿಯಾವನ್ನ ಶುದ್ಧವಾಗಿಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮ. ಏನ್ ಮಾಡೋ ಮಂಜುನಾಥ, ಏನಿಲ್ಲ, ಸರ್ಫ್ ಎಕ್ಸೆಲ್ ತಗೊಂಡು ನಿಮ್ ತಲೆ ತಿಕ್ತೇನೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆತ್ಮೀಯರೇ, ಹೊಸ ಬಟ್ಟೆ ಧರಿಸಿದಾಗ ಏನು ಸುಖ ಸಿಗುತ್ತೆ? ಆ ನಿಮ್ಮ ಹಾಸಿಗೆ ಮೇಲೆ ಹಾಕಿರುವ ಚಾದರನ್ನ ನೀವು ತೆಗೆದು ತೊಳೆದಿದ್ದ ಚಾದರ ಮೇಲೆ ಮಲಗೋದು, ಆ ತೆಲ್ದುಮ್ ಮೇಲಿನ ಕವರ್ ತೊಳೆದಿದ್ದ ತೆಲ್ದುಮ್ಮನ್ನ ಧರಿಸಿ ಮಸ್ತ್ ಪೈಕಿ ಮಲಗೋದು, ಅದ್ರಾಗ ಮಜಾ ಬರುತ್ತಲ್ರಿ. ಹಂಗ ನಿಮ್ಮ ತಲೆ ಒಳಗಿರೋ ಆ ಒಂದು ಪ್ರಪಂಚವನ್ನ ಶುದ್ಧವಾಗಿ ಶಾಂತವಾಗಿ ಇಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ನಾನು ಮಾತನಾಡುವೆ. ಏನು ಮಂಜು, ಜಲ್ದಿ ಹೇಳು. ನೋಡಿದ್ರಲ್ಲ, ತಾಳ್ಮೆ ಕಳ್ಕೋಬೇಡ್ರಿ, ಆರಾಮ್ಸಿ ಗೀತೆ ಕೇಳ್ರಿ, ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ಕಾರ್ಯಕ್ರಮದ ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ವಿಷಯ, ನಮ್ಮ ಹೊರಗಿನ ಪ್ರಪಂಚಕ್ಕಿಂತ ನಮ್ಮ ತಲೆಯೊಳಗೆ ಒಂದು ಪ್ರಪಂಚ ನಡೆದಿದೆ. ಆ ಪ್ರಪಂಚ ಎಲ್ಲರದು ಹಾಳಾಗ್ತಾ ಇದೆ. ಏಕೆಂದ್ರೆ 30 ಸೆಕೆಂಡ್ ರೀಲ್ ಇತ್ತು, ಈಗ 20 ಸೆಕೆಂಡ್ ರೀಲಿಗೆ ಬಂದು ನಿಂತಿದೆ. ಆ 20 ಸೆಕೆಂಡ್ ರೀಲು ಕೂಡ ನಾವು ನೋಡ್ತಾ ಇಲ್ಲ, ಪಟ್ ಅಂತ ಮುಂದೆ ದುಗುಸ್ ಬಿಡಾಗತ್ತೇವೆ. ಹಿಂಗ್ ದುಗುಸ್ಕೋ ತಲೆ ಹಾಳಾಗಕತ್ತದ. ಹಾಳಾಗಿರೋ ತಲೆಗೆ ಏನಾದ್ರೂ ಮಾಡ್ಬೇಕಲ್ಲ ಮಂಜುನಾಥ, ಜಲ್ದಿ ಹೇಳು ಅಂತ. ಸೊ ಬನ್ನಿ, ಅದೇ ಹೇಳುವುದು ಪುಸ್ತಕ. ಓವ್ವಾ ಮಂಜು, ಪುಸ್ತಕ ಅದು ಎಲ್ಲೇದು ಗೊತ್ತಿಲ್ಲೋ ಮಾರಾಯ. ಸ್ನೇಹಿತರೆ, ಪ್ರತಿ ವರ್ಷ ವಿಶ್ವ ಪುಸ್ತಕ ದಿನ ಅಂತ ಮಾಡ್ತಾರ್ರಿಪ್ಪ, ಪುಸ್ತಕಕ್ಕೂ ಒಂದು ದಿನ. ಮಂಜು ಬಾಲ್ಯದಿಂದ ಹಿಡಿದು ನಾವು ಶಾಲೆಯಲ್ಲಿ ಎಲ್ಲ ಪುಸ್ತಕ ಓದೇವೆ, ಆದಲ್ಲ ಅಂತ ಇರೋದು, ಅದ್ರ ಬಗ್ಗೆನೇ ಇವತ್ತಿನ ನಾನು ಮಾತನಾಡುವುದು. ಸೊ ಆತ್ಮೀಯ ಸ್ನೇಹಿತರೆ, ಮೊಟ್ಟ ಮೊದಲನೇ ಲಾಭ ನೀವು ಒಂದು ಒಳ್ಳೆ ಪುಸ್ತಕವನ್ನು ಓದುವಾಗ ಸಿಗುವುದು, ನಿಮ್ಮ ತಲೆ ಒಳಗಿರೋ ಪ್ರಪಂಚ ಶಾಂತವಾಗಿರುತ್ತೆ. ನಿಮ್ಮ ತಲೆ ಶಾಂತ ಅಂದರೆ ನಿಮ್ಮ ಮನಸ್ಸು ಪ್ರಶಾಂತ, ನಿಮ್ಮ ಮನಸ್ಸು ಪ್ರಶಾಂತ ಅಂದರೆ ದೇಹ ಏಕದಮ್ ಕಡಕ್. ಸೊ ದೇಹ ಕಡಕ್ ಅಂದ್ರೆ ಮತ್ತಿನ್ನೇನು ಬೇಕು ಜೀವನದಲ್ಲಿ? ಸೊ ಬನ್ನಿ, ನಿಮ್ಮ ಇಷ್ಟವಾದ ಒಂದು ಪುಸ್ತಕವನ್ನು ತಗೊಂಡು ಒಂದು ಪುಟ ಆದರೂ, ಒಂದು ಪೇಜ್ ಆದರೂ ಓದಿ ನಿಮಗೆ ಸಿಗುತ್ತೆ ಲಾಭ. ಹಾಡನ್ನು ಕೇಳಿ ಮಜಾ ಮಾಡಿ.

ವೇಣುಧ್ವನಿ ಇದು 90.4 FM KLE ಕನಸು ಬಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಆತ್ಮೀಯ ಸ್ನೇಹಿತರೆ, ತಲೆ ಒಳಗಿನ ಪ್ರಪಂಚ ಹಾಳಾಗಿದೆ, ಆ ಪ್ರಪಂಚವನ್ನ ಸರಿಪಡಿಸ್ಲಿಕ್ಕೆ ನೀವು ನಿಮ್ಮ ಕೈಯಲ್ಲಿರೋ ಮೊಬೈಲ್ ದಂಡಿಗಿಡಿ. ಏಕೆಂದ್ರೆ ಮಂಜುನಾಥ ಹೇಳಿದಾನೆ ಪುಸ್ತಕ ಓದ್ಲಿಕ್ಕೆ ಮೊಬೈಲ್ನಲ್ಲಿಯೂ ಪುಸ್ತಕ ಡೌನ್ಲೋಡ್ ಮಾಡಿ ನಾವು ಓದ್ಬಹುದು ಅಂತ. ಒಂದು ಕಲ್ಪನೆಯಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ, ಈ ಮಂಜುನಾಥ ಅದನ್ನ ಟ್ರೈ ಮಾಡಿದಾನೆ. ಮೊಬೈಲ್ನಲ್ಲಿರೋ ಪುಸ್ತಕವನ್ನ ನೋಡೋದು ನಿಲ್ಲಿಸಿ ಮೊಬೈಲ್ ಗಿಬೈಲ್ ಎಲ್ಲ ದಂಡಿಗಿಟ್ಟು ಆ ಪುಸ್ತಕದ ಹೊಸ ಸ್ಮೆಲ್, ಅದರಾಗಿರೋ ಬರೋ ಒಂದು ಸುಗಂಧ, ಆಹಾ, ಹೊಸ ಪುಸ್ತಕದ ಸುಗಂಧನೇ ಸುಗಂಧ. ಆ ಪುಸ್ತಕ ಹಿಡಿದು ಒಂದು ಪುಟ ಓದಿ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಲಾಭ ನಾನು ಹೇಳಿದೆ, ನಿಮ್ಮ ಮನಸ್ಸಿನ ಒಂದು ವಾತಾವರಣ, ನಿಮ್ಮ ತಲೆ ಒಳಗಿನ ಪ್ರಪಂಚ ಏಕದಂ ಪ್ರಶಾಂತವಾಗುತ್ತೆ. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮಾತಿಗೆ ಚಿಂತಿ, ನಿಮಗೆ ಗೊತ್ತಲ್ಲ ನಾನು ಹೇಳುತ್ತಿರುತ್ತೇನೆ, ಚಿಂತೆ ಚಿತಕ್ಕೆ ಸಮಾನ. ಸೊ ಅಂಥ ಸಂದರ್ಭದಲ್ಲಿ ಸ್ಟ್ರೆಸ್ಸು, ಈ ಚಿಂತೆ ಕಡಿಮೆಯಾಗುತ್ತೆ. ಸ್ಟ್ರೆಸ್ ಇಲ್ಲದ ಜೀವನ ಅಂತ ಇರುವುದಿಲ್ಲ. ಏಕೆಂದರೆ ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳಿದ್ರೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟವಾದ ಪುಸ್ತಕವನ್ನು ಓದಲಿಕ್ಕೆ ಆರಂಭ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ಲಾಭ. ಅದರ ಮೊದಲನೇ ಲಾಭ, ಮನಸ್ಸು ಶಾಂತ, ತಲೆ ಪ್ರಶಾಂತ. ನಿಮ್ಮ ಚಿಂತೆಗೆ ರಾಮಬಾಣ ಆ ಒಂದು ಪುಸ್ತಕದಲ್ಲಿದೆ. ಹೋಗಿ ಓದ್ರಿ, ಹಾಡನ್ನ ಕೇಳಿ, ಮಜಾ ಮಾಡಿ.

ಸ್ವಾಮಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ನಾನು ಮಂಜುನಾಥ್ ಪೈ ಉತ್ತಮ ಗೀತೆಗಳನ್ನ ಪ್ರಸಾರ ಮಾಡ್ತಾ ಬಡ ಬಡ ಬಡ ಮಾತನಾಡ್ತಾ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಸ್ನೇಹಿತರೆ, ಪುಸ್ತಕಕ್ಕೂ ಒಂದಿನ ಮಾಡ್ತಾರ್ರಿಯಪ್ಪ. ಎಸ್, ಪ್ರತಿ ವರ್ಷ 23 ಏಪ್ರಿಲ್ ವಿಶ್ವ ಪುಸ್ತಕ ದಿನ ಅಂತ ಇರುತ್ತೆ. ಸೊ ವರ್ಲ್ಡ್ ಬುಕ್ ಅಂಡ್ ಕಾಪಿರೈಟ್ ಡೇ ಅಂತ ಇರುತ್ತೆ. ಆತ್ಮೀಯ ಸ್ನೇಹಿತರೆ, ಬನ್ನಿ, ನನಗೆ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ, ಮಂಜುನಾಥ ಇಷ್ಟು ಚಲೋ ಜ್ಞಾನ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಗಪ್ಪ ಹಿಂಗೆಲ್ಲ ಹೆಂಗೆ ಮಾತನಾಡೋದ್ಬಹುದು? ಅದಕ್ಕೆ ಕಾರಣ ಒಂದು ಒಳ್ಳೆ ಪುಸ್ತಕ. ನನ್ನ ಜೀವನದಲ್ಲಿ ಆರಂಭ ಮಾಡಿದೆ ಹೂ ವಿಲ್ ಕ್ರೈ ವೆನ್ ಯು ಡೈ, ರಾಬಿನ್ ಶರ್ಮಾ ಅವರ ಪುಸ್ತಕದೊಂದಿಗೆ. ಇದನ್ನು ನನ್ನ ದೊಡ್ಡನ್ನ ಕೊಟ್ಟಿದ್ರು, ಕೊಟ್ಟು ಒಂದು 2 ವರ್ಷ ಹಂಗೆ ಬಿದ್ದಿತ್ರಿ. 2 ವರ್ಷ ಆದ ತಕ್ಷಣ ಒಂದು ಸಮಯ ಬಂತು, ಅದಂತಾರಲ್ರಿ ಯೋಗ ಬರಬೇಕು ಯೋಗ ಮಾಡಲಿಕ್ಕೆ. ಸೊ ನನಗೆ ಸಿಕ್ತು ಆ ಪುಸ್ತಕ. ಆ ಪುಸ್ತಕವನ್ನು ಹಿಡಿದೆ, ಅದ್ರಾಗ ಒಂದು ಚೀಟಿ ಬರೆದಿಟ್ಟಿದ್ದ, ನಿನ್ನ ಜೀವನ ಬದಲಾಯಿಸುತ್ತೆ ಮಂಜುನಾಥ, ಈ ಪುಸ್ತಕ ಓದು. ಹೂ ವಿಲ್ ಕ್ರೈ ವೆನ್ ಯು ಡೈ ಪುಸ್ತಕವನ್ನು ತಗೊಂಡೆ, ಓದಲಿಕ್ಕೆ ಆರಂಭ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಪುಸ್ತಕ ಓದೋ ಒಂದು ಜರ್ನಿ. ಸೊ ಸ್ನೇಹಿತರೆ, ಲಾಭಗಳ ಬಗ್ಗೆ ಹೇಳ್ತಾ ಇದ್ದೆ, ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ. ಹೌದ್ರಿ ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ನಿಮಗೆ ಏನಾದರೂ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂದರೆ ಗ್ರಂಥಾಲಯಕ್ಕೆ ಹೋಗಬೇಕು, ಅನುಭವಿ ಜನರ ಕಡೆ ಕೂತ್ಕೊಂಡು ಮಾತನಾಡಬೇಕು, ಅವ್ರ ಕಡೆಯಿಂದ ಸಿಗುತ್ತೆ ಜ್ಞಾನ. ಅಂತ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಬಹಳ ಮುಖ್ಯವಾದ ಈ ಒಂದು ವಿಷಯ

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಬಹಳ ಮುಖ್ಯವಾದ ವಿಷಯ ಏನಂದ್ರೆ ನಿಮ್ಮ ಜ್ಞಾನ ಹೆಚ್ಚಿಸುತ್ತೆ ಆಫ್ ಕೋರ್ಸ್, ಆದ್ರೆ ಅದರೊಂದಿಗೆ ಸ್ನೇಹಿತರೆ ನನಗೆ ಕೇಳ್ತಾರೆ ಬಹಳಷ್ಟು ಜನ, ಇಷ್ಟು ಎಲ್ಲಿಂದ ಸಿಕ್ಕಿದೆ ಜ್ಞಾನ? ಇದಕ್ಕೆ ಕಾರಣ ಒಂದೇ ಒಂದು, ವಿಚ್ ಇಸ್ ಪುಸ್ತಕ. ಸೊ ಸ್ನೇಹಿತರೆ, ಇಷ್ಟವಾದ ಪುಸ್ತಕವನ್ನು ಓದ್ಲಿಕ್ಕೆ ಪ್ರಾರಂಭ ಮಾಡಿ, ಆ ಗ್ಯಾಪ್ನಲ್ಲಿ ಹಾಡನ್ನ ಕೇಳಿ ಮಜಾ ಮಾಡಿ.

ಮಂಜುನಾಥ್ ಪೈ ಪುಸ್ತಕದ ಬಗ್ಗೆ ಮಾತನಾಡುವಾಗ ಲಾಭಗಳ ಬಗ್ಗೆ ನಾನು ಮಾತನಾಡುತ್ತಿದ್ದೆ. ಏಕೆಂದ್ರೆ ಪ್ರತಿ ವರ್ಷ ಏಪ್ರಿಲ್ 23ರಂದು ಮಾಡ್ತಾರೆ ಈ ಒಂದು ದಿನ, ವಿಶ್ವ ಪುಸ್ತಕ ದಿನ. ಸೊ ಸ್ನೇಹಿತರೆ ಬನ್ನಿ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಫೋಕಸ್ ಮಾಡ್ತಾ ಇದ್ದಾರೆ, ಏನಂದ್ರೆ ತಲೆ ತಗ್ಗಿ ಮೊಬೈಲ್ ತಿಕ್ಕಾಡ್ಕೋತ್ ಕುಂಡೋದು ಬಿಟ್ಟು ಇನ್ನೊಬ್ಬರೊಂದಿಗೆ ಮಾತನಾಡೋದು ಕಮ್ಮಿ ಆಗಿದೆ. ಮಾತನಾಡೋದು ಕಮ್ಯುನಿಕೇಶನ್ ಸ್ಕಿಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ಸ್ಕಿಲ್, ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಸೊ ಪುಸ್ತಕ ಓದೋದ್ರಿಂದ ನಿಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ಮಾತನಾಡಲಿಕ್ಕೆ ನಿಮ್ಮ ಕಡೆ ಶಬ್ದವಿರುತ್ತೆ. ಸೊ ಆತ್ಮೀಯರೇ ಎಬ್ಬಿಸಿ, ಏನು ಮುಂಚೂ ಎಬ್ಬಿಸಾ ಕೇಳಾಗತ್ತಿ, ಒಂದು ಒಳ್ಳೆ ಪುಸ್ತಕ ಎಬ್ಬಿಸಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಇವತ್ತೊಂದಿನ ಒಂದು ಪೇಜಾರು ಓದಿ ಹಾಡನ್ನು ಕೇಳಿ ಮಜಾ ಮಾಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ವೇಣುಧ್ವನಿ ಇದು 90.4 FM KL ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳೊಂದಿಗೆ ನನ್ನ ಮಾತುಗಳು ಆತ್ಮೀಯರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಒಂದು ಒಳ್ಳೆ ಪುಸ್ತಕದ ಲಾಭ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ತಿಕ್ಕಾಡಿ ಕೂತ್ಕೊಂಡಿರ್ತೇವೆ. ಎರಡೆರಡು ಮೂರ್ಮೂರು ನಾಲ್ಕು ನಾಲ್ಕು ಐದೈದು ಆರಾರು ಏಳೇಳು ಎಂಟೆಂಟು ತಾಸ. ಹೌದ್ರಿ ಸ್ನೇಹಿತರೆ, ಅಷ್ಟು ಸಮಯ ನಾವು ಫೋನ್ ಮೇಲೆ ತಿಕ್ಕಾಡಿ ಕೂತ್ಕೊಂಡಿರ್ತೇವೆ. ಅಂದರೆ ನಮ್ಮ ಬೆರಳಿನಿಂದ ರಪಕ್ ರಪಕ್ ರಪಕ್ ಅಂತ ರೀಲ್ಗಳನ್ನು ಮೇಲ್ ಮಾಡ್ತೇವೆ. ಆದರೆ ನಿಮಗೆ ಒಂದು ಮಾತು, ಒಂದೇ ಒಂದು ಪರೀಕ್ಷೆ ನೀವು ಸ್ವಯಂ ಪರೀಕ್ಷೆ ಮಾಡಿ ನೋಡಿ. ಈಗ ಒಂದು ತಾಸಿನಲ್ಲಿ ಒಂದು ನೂರಾರು ರೀಲ್ ನೋಡಿರಿ, ನೂರಲ್ರಿ ಭಾಳ ಜಾಸ್ತಿ ನೋಡಿರ್ತೀರಿ. ಒಂದು ರೀಲ್ 30 ಸೆಕೆಂಡ್ ಅಥವಾ ಒಂದು ನಿಮಿಷ ಅಂತ ಹೇಳಿದ್ರೆ ಹಿಡೀರಿ, ಲೆಕ್ಕ ಹಚ್ಚಿರಿ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ನೀವೇನು ಮಾಡಬೇಕು, ಒಂದು ತಾಸಿನಲ್ಲಿ ಒಂದು ನೂರಾರು ರೀಲ್ ನೋಡಿರ್ತೀವಿ, ಒಂದು ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗುವುದಿಲ್ಲ. ಅದಕ್ಕೆ ಸ್ನೇಹಿತರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮರೆಯಾಕತ್ತಾರ. ದಿಸ್ ಇಸ್ ದ ಪ್ರಾಬ್ಲಮ್. ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಇದೆ. ಆ ನೆನಪಿನ ಶಕ್ತಿಗೆ ಜಾಸ್ತಿ ಮಾಡಲಿಕ್ಕೆ ಒಂದು ಪುಟ್ಟ ಬುಕ್ಕನ್ನು ಓದಿ, ಪುಸ್ತಕ ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಸ್ನೇಹಿತರೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರ, ಇವತ್ತಿನ ನೆಮ್ಮದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳೊಂದಿಗೆ ನನ್ನ ಮಾತುಗಳು, ಅದರಲ್ಲಿ ನೆನಪಿನ ಶಕ್ತಿ ಕಮ್ಮಿಯಾಗಿದೆ, ತಾಳ್ಮೆ ಕಮ್ಮಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಇದಕ್ಕೆಲ್ಲದಕ್ಕೂ ರಾಮ ಬಾಣ ನಾನು ಹೇಳ್ತಾ ಇದ್ದೆ ಪುಸ್ತಕದ ಬಗ್ಗೆ. ಮಂಜುನಾಥ ಪುಸ್ತಕ ಅನ್ನತಿ ನಮಗೂ ಸಜೆಸ್ಟ್ ಮಾಡು. ನಾನು ಹೇಳಿದೆ ಹೂ ವಿಲ್ ಕ್ರೈ ವೆನ್ ಯು ಡೈ ದಿಂದ ಆರಂಭವಾಯಿತು. ಥಿಂಕ್ ಅಂಡ್ ಗ್ರೋ ರಿಚ್, ರಿಚ್ ಡ್ಯಾಡ್ ಪುವರ್ ಡ್ಯಾಡ್, ಇಲ್ಲಿಂದ ಸ್ಟಾರ್ಟ್. ಇನ್ನೂ ಬಹಳಷ್ಟು ಇದೆ ರೀಪ್ಪ. ಸೈಕೋ ಸೈಬರ್ನೆಟಿಕ್ಸ್ ಇದೆ, 7 ಹೈಲಿ ಎಫೆಕ್ಟಿವ್ ಹ್ಯಾಬಿಟ್ಸ್ ಆಫ್ ರಿಚ್ ಪೀಪಲ್ ಅಂತ ಇದೆ, ದ ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಇದೆ, ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ಇದೆ. ಇವೆಲ್ಲ ರಗಡಿದವ್ರಿಗೆ ಇವೆಲ್ಲ ಒಂದು ಕಡೆ ಇಟ್ಟು ಲಾಸ್ಟ್ಗೆ ನನ್ನ ಕಣ್ಣು ಬಿತ್ತು ಭಗವದ್ಗೀತಾ. ಎಸ್, ಅಲ್ಲಿಂದ ಆರಂಭವಾಯಿತು ನೋಡ್ರಿ ಸ್ನೇಹಿತರು. ಯಪ್ಪ, ನಿಮ್ಗೆ ಗೊತ್ತಾತ್ಮೀಯ ಸ್ನೇಹಿತರೆ, ಈ ಥಿಂಕ್ ಅಂಡ್ ಗ್ರೋ ರಿಚ್ ಪುಸ್ತಕ ಅಥವಾ ಬಹಳಷ್ಟು ಇಂಗ್ಲೀಷ್ ಪುಸ್ತಕ ಬರೆದವರು, ಆ ಪುಸ್ತಕ ಭಾಳ ಫೇಮಸ್ ಪುಸ್ತಕ ರೀ. ಆ ಯಾರು ಬರೆದಿರ್ತಾರೆ ನೋಡ್ರಿ, ಅವರು ಯಾರಿಗೆ ಧನ್ಯವಾದ ತಿಳಿಸ್ತಾರೆ ಗೊತ್ತೋ? ನಮ್ಮ ಭಾರತ ದೇಶದ ಭಗವದ್ಗೀತಾ. ಎಸ್ ರೀ ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತಾಗೆ ಧನ್ಯವಾದ ತಿಳಿಸ್ತಾರೆ. ಸೊ ನಾನೇನಂದೆ, ಯಪ್ಪ ನಾನು ಇಲ್ಲೇ ಹುಟ್ಟೇನಿ, ಇದ್ರ ಬಗ್ಗೆ ನನಗ ಗೊತ್ತಿರಬೇಕಲ್ಲ. ಸೊ ಸ್ಟಾರ್ಟ್ ಮಾಡಿದೆ ಗೀತಾ ಓದಲಿಕ್ಕೆ. ನಿಮಗೂ ಟೈಮ್ ಸಿಕ್ಕಿದ್ರೆ ಓದಿ, ನಿಮಗೂ ಗೊತ್ತಾಗುತ್ತೆ ಇದರ ಲಾಭ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ತ್ ಮಸ್ತ್ ಗೀತೆಗಳು, ನನ್ನ ಮಾತುಗಳು. ಸೊ ಸ್ನೇಹಿತರೆ, ಜೀವನದಲ್ಲಿ ಒಂದು ಒಳ್ಳೆ ಪುಸ್ತಕ ಒಂದು ಯಾವ ತರದ ಗೆಳೆಯ ಅಂದ್ರೆ, ಗೆಳೆಯ ಅಥವಾ ಗೆಳತಿ ತರ ಅದು ಜೀವನದಲ್ಲಿ ಡಿಮಾಂಡ್ ಮಾಡುವುದಿಲ್ಲ, ಕಂಪ್ಲೇಂಟ್ ಮಾಡುವುದಿಲ್ಲ, ಕಿರಿಕಿರಿ ಮಾಡುವುದಿಲ್ಲ, ಬರೇ ನಿಮಗೆ ನಾಲೆಜ್ ಅನ್ನ ಕೊಡುತ್ತೆ. ಸ್ನೇಹಿತರೆ, ತಾಳ್ಮೆ ಇಲ್ಲದ ಮನಸ್ಸು, ಗಮನನೇ ಇತ್ತೀಚಿನ ದಿನದಲ್ಲಿ ಬಹಳ ಕಮ್ಮಿ ಆಗಿದೆ. ಆ ಗಮನ ಫೋಕಸ್ ಅನ್ನ ಹೆಚ್ಚಿಸ್ಲಿಕ್ಕೆ ಒಂದು ಒಳ್ಳೆ ಪುಸ್ತಕ ಎಬ್ಬಿಸ್ರಿ, ಒಂದು ಪೇಜ್ ಓದ್ಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಒಂದು ಕಾರ್ನರ್ ಕಡೆ, ಒಂದು ಮನೆಯಲ್ಲಿ ಒಂದು ಕಾರ್ನರು ಕಿಟಕಿ ಟೇಬಲ್ ಹಚ್ಚಿರಿ, ಫಸ್ಟ್ ಕ್ಲಾಸಾಗಿ ಕೂತ್ಕೊಳ್ರಿ. ಕಿವಿಯಾಗ ಹೆಡ್ಫೋನ್ ಹಾಕಲಾರದ್ದೇ, ಮೊಬೈಲ್ ನೋಡಲಾರದ್ದೇ, ಒಳ್ಳೆಯದಾದಂಥ ವಾತಾವರಣದಲ್ಲಿ ಒಂದು ಕಪ್ ಚಾನೋ ಕಾಫಿನೂ ತೊಗೊಂಡು ಕೂತ್ಕೊಂಡು ಪುಸ್ತಕ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು ಹೇಳುವಾಗ ಆ ದೃಶ್ಯ ನನ್ನ ಕಣ್ಮುಂದೆ ಬಂದಾಗ ನೆಮ್ಮದಿ ಮನಸ್ಸಲ್ಲಿ ಆಲ್ರೆಡಿ ಬಂತು. ಸೊ ಸ್ನೇಹಿತರೆ, ಫೋಕಸ್ ಹೆಚ್ಚಿಸಲು ಕೂಡ ಪುಸ್ತಕ ಓದಬೇಕು. ಈಗ ಬಹಳಷ್ಟು ವಿದ್ಯಾರ್ಥಿನಿಯರು ಮಂಜುಣ್ಣ ನಮ್ದ ಪುಸ್ತಕ ಭಾಳ ಆಗೈತ್ರಿ, ಅಕಾಡೆಮಿಕ್ ಪುಸ್ತಕದ ಬಗ್ಗೆ ಹೇಳ್ತಾ ಇಲ್ಲ. ಒಂದು ಒಳ್ಳೆಯದಾದಂಥ ಆಟೋಬಯೋಗ್ರಫಿ ಇರ್ಬೋದು, ಒಳ್ಳೆಯದಾದಂತಹ ಮೋಟಿವೇಶ್ನಲ್ ಬುಕ್ ಇರ್ಬೋದು, ಹೆಲ್ತ್ ಬಗ್ಗೆ ಒಂದು ಬುಕ್ ಇರ್ಬೋದು, ವ್ಯಾಯಾಮದ ಬಗ್ಗೆ ಒಂದು ಬುಕ್ ಇರ್ಬೋದು, ಇಂತಿಂಥ ವಿಭಿನ್ನ ರೀತಿಯ ಪುಸ್ತಕ ಇರುತ್ತೆ. ಜ್ಞಾನ ಹೆಚ್ಚು ಮಾಡಿಸುವಂತಹ ಪುಸ್ತಕ, ಅಕಾಡೆಮಿಕ್ ಪುಸ್ತಕ ಓದಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಕೂಡ ಇಂಪಾರ್ಟೆಂಟ್. ಒಂದು ಪೇಜ್ ಓದಕ್ಕೆ ಎಷ್ಟ್ರಿ, 2-3 ನಿಮಿಷ ರೀ ಅಟ್ಟ ರೀ. ಹಾಡನ್ನ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಗೀತೆಗಳನ್ನ ಕೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಸ್ತಕದ ಬಗ್ಗೆ ನಾನು ಹೇಳಿದೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಮಾತಾಡಿನ್ರಿ, ಒಂದು ಟ್ರೈ ಮಾಡ್ರಿ. ಇವೇ ಮಂಜುನಾ ಪೇಪರ್ ಓದ್ತೇನೋ ಮಾರಾಯ, ಪೇಪರ್ನಲ್ಲಿಯೂ ಕೂಡ ಒಳ್ಳೆ ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ನಲ್ಲಿ ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಮನಸ್ಸು ಹೆಂಗೆ ಶಾಂತವಾಗಿಡೋದು ಅದ್ರ ಬಗ್ಗೆ ಇರುತ್ತೆ. ಅದನ್ನು ನೀವು ಓದಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತೇನೆ. ನ್ಯೂಸ್ ಓದಿ, ಸುದ್ದಿಗಳು ಬೇಕು. ಆದರೆ ಸುದ್ದಿಗಳು ಎಲ್ಲ ಒಳ್ಳೆ ಸುದ್ದಿನ ಅಂತ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯಾವ ಸುದ್ದಿ ನೋಡಿದ್ರೆ ಅಂಚಿಗೆ ಬರ್ತದ್ರಿ, ಏನೋ ಕ್ರೈಮ್ ಡೈರಿ ತೆಗ್ದಂಗೆ ಹಂಚ್ಬಿಡಾಗತ್ತದ್ರಿ. ಅಪ್ಪ ದೇವ್ರ, ಇವ್ರನ್ನ ಕತ್ತರಿಸಿದ, ಅವ್ರನ್ನ ಕತ್ತರಿಸಿದ, ಇಲ್ಲಿ ಓಡೋದ, ಇರಲಿ, ಇವೆಲ್ಲ ಬೇಡ. ಒಳ್ಳೆಯದಾದಂತಹ ಲೈನ್ಗಳು, ಒಳ್ಳೆಯದಾದಂಥ ಮಾಹಿತಿಯನ್ನು ಓದಿದರೆ ಅದು ನಿಮ್ಮ ತಲೆ ಒಳಗಿನ ಪ್ರಪಂಚ ಶುದ್ಧವಾಗಿಡುತ್ತೆ. ಇನ್ನು ತಲೆ ಒಳಗ ಮನಸ್ಸಿನಾಗ ಪ್ರಪಂಚ, ನಿಮ್ಮ ಪರಿಸರ ಶುದ್ಧವಾಗಿಡ್ಬೇಕಂದ್ರೆ ನನ್ನ ಕಾರ್ಯಕ್ರಮ ಕೇಳಿ ಅಂತ ಹೇಳ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅಪ್ಪ ಕಾಪ್ರೀತಿಯ ಹುಡುಗ ಮಂಜುನಾಥ್ ಹೇಳುವುದು ಇಷ್ಟೇ. ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಜೋ ಬೀದೇಗ ಮಾ ಬಾಪ್ ಕೋ ತರ ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು. ನಾಲ್ಕೇ ದಿನದ ಜೀವನ, ಮಂಜುನಾಥ ಪೈ ಏನ್ ಹೇಳ್ತಾನಪ್ಪ. ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಗೆ ಜೀವನ ರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನದ ಮೇಲೆ ಮಕ್ಕೊಂಡು ಬಿಟ್ಟು ಹೋಯ್ತಾ ಇರುದೇ ಇಷ್ಟ ಇರುವುದು ಜೀವನ. ಮತ್ತೆ ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟ ಒಂದರಿಗೆ ಮಾತ್ರ ಸಿಗೋ ಬಹುಮಾನ ನೆನಪಿರಲಿ. ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಯಾಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ ಮಾಡಿ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡ್ರಿಪ್ಪ. ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ಇರಲಿ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಣವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋ ಮಾತಾಡಿ ಮರ್ತಿರ್ತಾನು, ಕೇಳೋ ನೆನಪಿಟ್ಕೊಂಡು ಕೊರ್ರಕ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಪ್ರಸ್ತುತಪಡಿಸಲಿದ್ದಾರೆ ಯೋಗೇಶ್ ರಾಮದಾಸ್ ಅವರು.

0: ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ನಮ್ಮ ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಪ್ರಸ್ತುತಪಡಿಸಿದವರು ಯೋಗೇಶ್ ರಾಮದಾಸ್ ಅವರು, ತಬಲಾ ಸಾಥ್ ನೀಡಿದವರು ಅಂಗದ್ ದೇಸಾಯಿ, ಹಾಗೂ ಹಾರ್ಮೋನಿಯಂ ಯಾದವೇಂದ್ರ ಪೂಜಾರಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ಸೀಮಾ ಕುಲಕರ್ಣಿಯವರು.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

ನಾನು ಭಾರತಿ ವಿಷ್ಣುವರ್ಧನ್. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಸೀಮಾ ಕುಲಕರ್ಣಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಮೊದಲನೇ ಗೀತೆ ಈ ನಿಂಬೆಯ ಹಣ್ಣಿನಂತಹ. ಚಿತ್ರ ಪ್ರೇಮಲೋಕ, ಗಾಯಕರು ರಮೇಶ್, ಸಂಗೀತ ನಿರ್ದೇಶಕರು ಹಂಸಲೇಖ, ಸಾಹಿತ್ಯ ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.
1: ಈ ನಿಂಬೆ ಹಣ್ಣಿನಂತ

ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು ಕೆಎಲ್ಇ ಕನಸು ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲೋ ಅದು ಎಲ್ಲೋ, ಚಿತ್ರ ಕನಸುಗಾರ, ಗಾಯಕರು ಕೆಎಸ್ ಚಿತ್ರ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶಕರು ರಾಜೇಶ್ ರಾಮನಾಥ್. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಗಮನಿಸು, ಚಿತ್ರ ಮುಂಗಾರು ಮಳೆ 2. ಗಾಯಕರು ಸೋನು ನಿಗಮ್, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ, ಸಾಹಿತ್ಯ ಜಯಂತ್ ಕಾಯ್ಕಿಣಿ. ಹಾಡನ್ನು ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ. ಚಿತ್ರ ಗೂಗ್ಲಿ, ಸಾಹಿತ್ಯ ಪವನ್ ಫಡಿಯರ್, ಗಾಯಕರು ಹರಿಚರಣ್, ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರದಾವರ. ಗಾಯಕರು ಶ್ರೀ ಮುರಳಿ. ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೇಶ್. ಸಂಗೀತ ನಿರ್ದೇಶಕರು ಧರ್ಮಾವಿಶಿ. ಹಾಡಿನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಇದು KLE ಚಿತ್ರಮಾಲಾ. ಮಧುರವಾದ ಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆ ಆಗಿರುತ್ತೆ ನಂದಾ ಲವ್ಸ್ ನಂದಿತಾ ಚಿತ್ರದ ಜಿಂಕೆ ಮಾರಿನ. ಗಾಯಕರು ಎಮಿಲ್, ರಂಜಿತ್, ಕಾರ್ತಿಕ್ ಹಾಗೂ ಶ್ರೀನಿವಾಸ್. ಸಾಹಿತ್ಯ ಆನಂದರಾಮ್. ಸಂಗೀತ ನಿರ್ದೇಶಕರು ಎಮಿಲ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರೆ KLE ಚಿತ್ರಮಾಲಾ ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: वेणुधुनी 90.4 एफएम के एल ई गणसूबे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज.
2: एयरक्राफ्ट टू इंडियन एयरफोर्स इन द प्रेजेंस ऑफ डिफेंस मिनिस्टर राजनाथ सिंह इन बेंगलुरु टुडे. रेलवेज अप्रूव 493 करोड़ रुपए प्रोजेक्ट फॉर construction of new rail line between Mukundban and Gadchandur in Maharashtra. Security forces kill two Jaish terrorists under Operation Sohan in Udhampur district of Jammu and Kashmir. Global ratings agency Moody's raises India's real GDP growth to 7% for current financial year. And Indian tech Paul debutant Quincy Joaquim D'Souza storms into semi-finals of Asian Games in Japan. External Affairs Minister Dr. S. Jaishankar has reaffirmed India's support for Bhutan's developmental goals and priorities during his official visit to Bhutan from the 16th to the 18th of September. Dr. Jaishankar and his Bhutanese counterpart Yonpo Diandungul reviewed all aspects of bilateral cooperation besides regional and international issues of mutual importance. The two sides appreciated the progress in strengthening the special and multifaceted India-Bhutan partnership. A report.
3: Dr. Jaishankar and his Bhutanese counterpart jointly inaugurated

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 938005648.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
0: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 ಪಿಸಿಎಂಬಿ ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. ಕೆಸಿಇಟಿ ಮಾರ್ಗದರ್ಶಕ ತತ್ವೇ ತಸೇಚ್ ಫಲ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದೊಂದಿಗೆ ಸ್ವಚ್ಛ ಮತ್ತು ಉತ್ತಮ ನೀರಿನ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೂರನೆಯ ಸಂಚಿಕೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿಯ ಕುರಿತು.

0: ಓ ಸ್ವಚ್ಚಿಕ, ಎಲ್ಲಿಗೆ ಹೋಗಿದ್ದಾಳೆಂದು ನನಗೆ ಆಶ್ಚರ್ಯವಾಗುತ್ತದೆ. ಅವಳು ಎಂದಿಗೂ ಇಷ್ಟು ತಡ ಮಾಡಿರಲಿಲ್ಲ. ಇಂದು ನಾನು ಒಂಟಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಬರುತ್ತದೆ.
1: ಹೇ ಹೇ ಸುಜಲ್, ನಾ ಇಲ್ಲೇ ಇದ್ದೇನೆ.
0: ಓ, ನೀವು ಇಲ್ಲಿದ್ದೀರಿ. ಬಹುಶಃ ನೀವು ನೀರು ತರಲು ಹೋಗಿದ್ದೀರಿ ಎಂದು ನಾನು ಭಾವಿಸಿದೆ.
1: ನೀರು ತರಕ್ಕೆ ಹೋಗೋದ? ಅಯ್ಯೋ, ಆ ಕಾಲ ಈಗ ಇಲ್ಲ ಸುಜಲ್. ಹಿಂದೆ ಬಾವಿ ಕೈಪಂಪು ಅಂತ ನೀರಿಗಾಗಿ ಓಡಾಡಬೇಕಾಗಿತ್ತು, ಅದು ಹಳೆ ವಿಷಯ. ಈಗ ನಮ್ಮ ಮನೆಗಳಲ್ಲಿ ನಳದಿಂದ ನೀರು ಹರಿತಾ ಇದೆ.
0: ಹೌದು ಹೌದು, ನೀವು ಹೇಳುದು ಸರಿ. ಹಿಂದಿನ ಮತ್ತು ವರ್ತಮಾನದ ನಡುವೆ ದೊಡ್ಡ ವ್ಯತ್ಯಾಸವಿದೆ.
1: ನನ್ನ ಹಳ್ಳಿಯಲ್ಲಿ ಮಹಿಳೆಯರು, ಹುಡುಗಿಯರು ಮತ್ತು ಇತರ ಜನರು ತಮ್ಮ ಉಳಿದ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ, ನೀರನ್ನು ಜೋಡಿಸುವ ತಮ್ಮ ಬೆಳಗ್ಗೆಯನ್ನ ಹೇಗೆ ಕಳೀತಾ ಇದ್ರು ಅನ್ನೋದು ನಂಗೆ ಈಗೂ ನೆನಪಿದೆ.
0: ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿಯಾಗಿದೆ. ಸಾಕಷ್ಟು ನೀರು ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವರು ಹಲವು ಬಾರಿ, ದಿನಕ್ಕೆ ಎರಡು ಬಾರಿ ಪ್ರವಾಸ ಮಾಡಬೇಕಾಗಿತ್ತು.
1: ಮತ್ತೆ ಹುಡುಗಿಯರು ತಮ್ಮ ಅಭ್ಯಾಸವನ್ನ ಕಳೆದುಕೊಳ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಕಲುಷಿತ ನೀರು ಸೇವನೆಯಿಂದ ಅನಾರೋಗ್ಯಕ್ಕೆ ಒಳಗಾಗುವುದು ಸಾಮಾನ್ಯ ಸಂಗತಿಯಾಗಿತ್ತು.
0: ನೀರೇ, ಓ ನೀರೇ, ನಿನ್ನ ಬಣ್ಣ ಹೇಗಿದೆ?
1: ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನ್ ನೀವು ಹಾಡು ಹೇಳ್ತಾ ಇದ್ದೀರಾ?
0: ವಾ ಸ್ವಚ್ಚಿಗ, ಇದು ಹೊಚ್ಚ ಹೊಸ ಹಾಡಾಗಿ ಮಾರ್ಪಟ್ಟಿದೆ.
1: ಹಾಡುವ ಸಮಯ ಈಗ ಮುಗೀತು, ಕಾರ್ಯಕ್ರಮವನ್ನ ಮುಂದುವರಿಸೋಣವಾ?
0: ಓ ಹೌದು ಹೌದು, ನಿಮ್ಮೆಲ್ಲರಿಗೂ ಸುಜಲ್ನಿಂದ ಶುಭಾಶಯಗಳು,
1: ಹಾಗೂ ಸ್ವಚ್ಚಿಕಾಳಿಂದಲೂ ಸಹ ಶುಭಾಶಯಗಳು.
2: ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಡೆಸುವ ಮತ್ತು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ KLE ವೇಣುಧ್ವನಿ 90.4 FM ನಿರ್ಮಿಸುವ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸುತ್ತೇವೆ.
1: ಸ್ವಚ್ಛ ಮತ್ತು ಉತ್ತಮ ನೀರು ಸರಬರಾಜು, ಒಂದು ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಸುಜಲ್, ಜಲ್ ಜೀವನ್ ಮಿಷನ್ ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಅಲ್ವಾ? 2019 ಪ್ರಾರಂಭಿಸಲಾದ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ಗ್ರಾಮೀಣ ಮನೆಗಳಿಗೆ ನಳ ನೀರನ್ನ ಒದಗಿಸಲು ಪ್ರಾರಂಭಿಸಿದೆ.
0: ಹೌದು ಹೌದು, ಈಗ ಮಹಿಳೆಯರು, ವೃದ್ಧರು ಮತ್ತು ಹುಡುಗಿಯರು ನೀರು ಸಾಗಿಸಲು ತಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿಲ್ಲ.
1: ಆದ್ರೆ ಇದೆಲ್ಲವೂ ಸುಲಭವಾಗಿರಲಿಲ್ಲ. ಜಲ್ ಜೀವನ್ ಮಿಷನ್ ಕೇವಲ ಪೈಪ್ ಲೈನ್ಗಳನ್ನ ಹಾಕುವ ಕೆಲಸ ಅಂತ ಬಹಳಷ್ಟು ಜನ ಭಾವಿಸುತ್ತಾರೆ. ಆದ್ರೆ ಸತ್ಯವೆಂದರೆ ಇದು ಪ್ರತಿದಿನ ಪ್ರತಿ ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸಲು ಬದ್ಧವಾಗಿದೆ.
0: ಇಂದು ನಳದಿಂದ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ, ಇದರ ಹಿಂದೆ ಇಡೀ ದೇಶದ ಕಠಿಣ ಪರಿಶ್ರಮ ಮತ್ತು ಜನರ ಭಾಗವಹಿಸುವಿಕೆ ಇದೆ. ಈಗ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಇದನ್ನು 2028 ವಿಸ್ತರಿಸಲಾಗಿದೆ. ಇದರಿಂದಾಗಿ ನೀರು ಪ್ರತಿ ಮನೆಗೂ ತಲುಪುತ್ತದೆ ಮತ್ತು ಪ್ರತಿ ಹಳ್ಳಿಯಲ್ಲಿ ನೀರು ಸರಬರಾಜು ಯೋಜನೆಗಳ ಉತ್ತಮ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳಬಹುದು.
1: ಚೆನ್ನಾಗಿ ಹೇಳಿದ್ರಿ. ಒಂದ್ ಕಾಲದಲ್ಲಿ ಕಷ್ಟವೆಂದು ತೋರ್ತಾ ಇದ್ದಂತಹ ಪ್ರತಿಯೊಂದು ಕೆಲಸವೂ ಈಗ ಸುಲಭವಾಗ್ತಾ ಇದೆ. ಗೆಲುವು ಅನ್ನೋದು ಸಂಪೂರ್ಣವಾಗಿ ಸಿದ್ಧರಾಗಿರುವವನಿಗೆ ಸೇರಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಕಷ್ಟದ ಮೂಲಕವೂ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿನಲ್ಲಿರಲಿ ಅಥವಾ ಪರ್ವತಗಳಲ್ಲಿರಲಿ, ಇಂದು ಪ್ರತಿ ಮನೆ ಮತ್ತು ಪ್ರತಿಯೊಂದು ವಸಾಹತುಗಳಿಗೆ ನಳ ನೀರನ್ನ ಒದಗಿಸುವ ಕೆಲಸ ನಡೀತಾ ಇದೆ.
0: ಯಾಕೆ, ಏನಾಯ್ತು?
1: ಇದೆಲ್ಲವನ್ನು ಕೇಳಿದ ನಂತರ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತಲ್ವಾ? ಈ ಕತೆ ನನ್ನದಲ್ಲ. ಇಂದು ದೇಶಾದ್ಯಂತ ಲಕ್ಷಾಂತರ ಮಹಿಳೆಯರು ಮತ್ತು ಹುಡುಗಿಯರ ತಲೆಯಿಂದ ನೀರನ್ನು ಸಾಗಿಸುವ ಹೊರೆಯನ್ನ ತೆಗೆದುಹಾಕಲಾಗಿದೆ. ಸರಿ, ನಲ್ಲಿಗಳ ಮೂಲಕ ನೀರು ಪಡೆದ ನಂತರ ನಮ್ಮ ಗ್ರಾಮದಲ್ಲಿ ಬೇರೆ ಯಾವ ಬದಲಾವಣೆಗಳು ಸಂಭವಿಸಿವೆ ಸುಜಲ್?
0: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ನಂತರ ನಿಮಗೆ ಹೇಳುತ್ತೇನೆ. ನೋಡಿ ಸ್ವಚ್ಛಿಕ, ಇದು ಕೇವಲ ನೀರು ಬಂದಿಲ್ಲ, ಹಳ್ಳಿಯ ಜನರು ಸಹ ಈ ಯೋಜನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಅದನ್ನು ನಿರ್ವಹಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದು ಏನು? ದಯವಿಟ್ಟು ಸರಿಯಾಗಿ ವಿವರಿಸ್ತೀರಾ?
0: ಬನ್ನಿ ಬನ್ನಿ, ಅದನ್ನು ನಾನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಕೆಲಸವೇನೆಂದರೆ ಗ್ರಾಮದಲ್ಲಿ ನೀರು ಸರಬರಾಜು ಸರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು. ನಲ್ ಜಲ್ ಮಿತ್ರ ಆಪರೇಟರ್ ಸಹಾಯದಿಂದ ಮೋಟರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ ನಿರ್ವಹಣೆಯನ್ನು ಕೈಗೊಳ್ಳಲಾಗುತ್ತದೆ. ಸೋರಿಕೆಯನ್ನು ಸರಿಪಡಿಸಲಾಗುತ್ತದೆ. ನೀರಿನ ಗುಣಮಟ್ಟದ ನಿಯಮಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನೀರಿನ ಬಳಕೆಗೆ ಶುಲ್ಕಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತದೆ.
1: ಓ ದೇವ್ರೇ, ಗ್ರಾಮಸ್ಥರು ಈ ಎಲ್ಲವನ್ನು ಮಾಡ್ತಾರಾ?
0: ಓ ಇಲ್ಲ, ಈ ಎಲ್ಲ ಕೆಲಸವನ್ನು ನಿರ್ವಹಿಸಲು ಪಂಚಾಯತ್ ಅವರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಿರ್ವಹಿಸಲು ಅವರ ಸ್ವಸಹಾಯ ಗುಂಪುಗಳ ಮಹಿಳಾ ಸದಸ್ಯರ ಸಹಾಯವನ್ನು ಸಹ ಪಡೆಯಬಹುದು.
1: ಓ, ನನಗೀಗ ಅರ್ಥ ಆಯ್ತು. ಮತ್ತೆ ಈಗ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
2: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರಿನ ಸಮಿತಿಯೊಂದಿಗೆ ಒಟ್ಟಾಗಿ ಈ ಯೋಜನೆಯನ್ನು ನಿರ್ವಹಿಸಲು ಕೆಲಸ ಮಾಡುತ್ತಾರೆ. ಇದರಿಂದ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗುತ್ತದೆ.
1: ಓಹ್, ಅದ್ಭುತ. ಈಗ ಸಮುದಾಯದ ಪಾತ್ರದ ಬಗ್ಗೆಯೂ ತಿಳಿಸಿಕೊಡ್ತೀಯಾ ಸುಜಲ್?
2: ಸ್ವಚ್ಛಿಕ, ಸಮುದಾಯವು ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಅವರ ಬೆಂಬಲವಿಲ್ಲದೆ ಯಾವುದೇ ಯೋಜನೆಯನ್ನು ನಿರ್ವಹಿಸುವುದು ಮತ್ತು ಅದರ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವುದು ತುಂಬಾ ಕಷ್ಟ. ಈ ಯೋಜನೆಗಾಗಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳು ಹೀಗಿವೆ: ಜಲಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು, ನೀರಿನ ಸೇವಾ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದಿರುವುದು, ನೀರಿನ ಮೂಲವನ್ನು ರಕ್ಷಿಸುವುದು ಮತ್ತು ನೀರಿನ ಮರುಪೂರಣಕ್ಕೆ ಅದನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುವುದು, ದೂರುಗಳನ್ನು ಮರೆ ಮಾಡದಿರುವುದು, ಅವುಗಳನ್ನು ತಕ್ಷಣ ವರದಿ ಮಾಡುವುದು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನಗೆ ಸೇರಿದೆ ಅಂತ ಹೇಳಿದಾಗ ಮಾತ್ರ ಒಂದು ಯೋಜನೆ ಸುಸ್ಥಿರವಾಗುತ್ತದೆ. ನೋಡ್ ಸುಜಲ್,
2: ನಿಜ. ಮತ್ತು ಅದಕ್ಕಾಗಿಯೇ ನೀರು ಸರಬರಾಜು, ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಲು ಈಗ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಮಾಹಿತಿಯ ಆಧಾರದ ಮೇಲೆ ತಮ್ಮ ಪಾತ್ರವನ್ನು ನಿರ್ವಹಿಸಬಹುದು.
1: ಅದು ತುಂಬಾ ಒಳ್ಳೆಯದು. ಆದ್ರೆ ಈ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು, ಅವುಗಳನ್ನು ಹೇಗೆ ಸರಿಪಡಿಸಲಾಗುತ್ತೆ?
2: ನಿಜ, ಅಂತ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಮತ್ತು ಸರಪಂಚ್ ಅಥವಾ ಜಲ ಸಮಿತಿಯ ಸದಸ್ಯರಿಗೆ ತಿಳಿಸಬಹುದು. ಈ ವ್ಯವಸ್ಥೆಯನ್ನು ನಡೆಸಲು ಒಬ್ಬ ಆಪರೇಟರ್ ಕೂಡ ಇದ್ದಾರೆ. ಅವರನ್ನು ನಾವು ಟ್ಯಾಪ್ ವಾಟರ್ ಫ್ರೆಂಡ್, ನಲ್ ಜಲ್ ಮಿತ್ರ ಎಂದು ಕರೆಯುತ್ತೇವೆ. ಅವರು ಸಣ್ಣ ಸಣ್ಣ ಸಮಸ್ಯೆಗಳು ಸಹ ಪರಿಹರಿಸಬಹುದು. ಪ್ರಮುಖ ಸಮಸ್ಯೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಡಿಟಿಯು ಅನ್ನು ಸಹಾಯಕ್ಕಾಗಿ ಸಂಪರ್ಕಿಸಬಹುದು.
1: ಅದು ತುಂಬಾ ಒಳ್ಳೆಯ ವಿಷಯ.
2: ಈ ಮಿಷನ್ ಇಲ್ಲಿಯವರೆಗೆ ಯಾವ ರೀತಿ ಪ್ರಗತಿಯನ್ನು ಸಾಧಿಸಿದೆ ಮತ್ತು JJM 2.0 ಬಗ್ಗೆ ವಿಶೇಷವೇನು? ಜಲ್ ಜೀವನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ಇದರ ಬಗ್ಗೆ ನಮಗೆ ತಿಳಿಸುತ್ತಾರೆ. ಅವರ ಮಾತನ್ನು ಕೇಳೋಣ.
3: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಮಾಧ್ಯಮ ಸೆ ಆಪ್ ಸಭಿ ಸೆ ಜುಡ್ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೆ ಮೈ ಇಸ್ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಇಸ್ಕಿ ಕುಛ್ ಮಹತ್ವಪೂರ್ಣ ಬಾತೇ ಆಪ್ ಸಭಿ ಕೆ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ್ ಕೆ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೆ ಆಂಗನವಾಡಿ ವ ಸ್ಕೂಲ್ ಜೆಸೆ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೆ ಮಾಧ್ಯಮ ಸೆ ನಲ್ ಸೆ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಪಹುಂಚೆ. ಪಿಛಲೆ ಕುಛ್ ವರ್ಷೋ ಮೇ ಹಮ್ ಇಸ್ ದಿಶಾ ಮೇ ತೇಜಿ ಸೆ ಆಗೇ ಬಢೆ ಹೈ. ಆಜ್ ಮಿಷನ್ ಉಸ್ ಚರಣ ಮೇ ಪಹುಂಚ ಚುಕಾ ಹೈ ಜಹಾಂ ಕೈ ಗಾಂವೋ ಔರ್ ಪಂಚಾಯತೋ ಮೇ ಯೋಜನಾ ಪೂರಿ ಹೋ ಚುಕಿ ಹೈ ಔರ್ ಅಬ್ ಉನ್ಕಾ ಸಂಚಾಲನ ಔರ್ ರಖ ರಖಾವ್ ಸಬ್ಸೆ ಮಹತ್ವಪೂರ್ಣ ವಿಷಯ ಬನ್ ಗಯಾ ಹೈ. ಇಸೀ ಕ್ರಮ ಮೇ ಮೈ ಆಪ್ ಸಭಿ ಕೋ ಯಹ ಭಿ ಬತಾನಾ ಚಾಹೂಂಗಾ ಕಿ ಜಲ್ ಜೀವನ್ ಮಿಷನ್ ಕಾ ದೂಸರಾ ಚರಣ ಲಾಗೂ ಹೋ ಚುಕಾ ಹೈ, ಜಿಸ್ಕೆ ಅಂತರ್ಗತ ಮಿಷನ್ ಕೋ 2028 ತಕ್ ಬಢಾಯಾ ಗಯಾ ಹೈ. ಇಸ್ ನಯೆ ಚರಣ ಮೇ ಜಲ್ ಜೀವನ್ ಮಿಷನ್ ಅಬ್ ನಯೆ ಸುಧಾರೋ ಕೆ ಸಾಥ್ ಸಂಚಾಲಿತ ಹೋ ರಹಾ ಹೈ. ಅಬ್ ಹಮಾರಾ ಧ್ಯಾನ್ ಸಿರ್ಫ ಹರ್ ಘರ್ ತಕ್ ನಲ್ ಸೆ ಜಲ್ ಪಹುಂಚಾನೆ ತಕ್ ಹಿ ಸೀಮಿತ ನಹೀ ಹೈ, ಬಲ್ಕಿ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಯಹ ಸೇವಾ ನಿಯಮಿತ, ಸುರಕ್ಷಿತ ಔರ್ ಲಂಬೆ ಸಮಯ ತಕ್ ಸತತ ರೂಪ ಸೆ ಬನಿ ರಹೆ. ಇಸ್ಕೆ ಲಿಯೆ ಗಾಂವ್ ಕೆ ಲೋಗೋ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕಿಯಾ ಜಾ ರಹಾ ಹೈ. ಜಲ್ ಸೇವಾ ಆಕಲನ್ ಕೆ ಮಾಧ್ಯಮ ಸೆ ಗಾಂವ್ ಕೆ ಲೋಗ್ ಖುದ್ ಅಪ್ನಿ ಯೋಜನಾ ಕಿ ಸಮೀಕ್ಷಾ ಕರ್ತೆ ಹೈ ಏವಂ ಪಾನಿ ಕಿ ಉಪಲಬ್ಧತಾ, ಗುಣವತ್ತಾ ಔರ್ ಸೇವಾ ಕಿ ಸ್ಥಿತಿ ಕೋ ಸಮಜ್ತೆ ಹೈ. ಇಸ್ಕೆ ಬಾದ್ ಜಿಲ್ಲಾ ಸ್ತರ ಕಿ ತಕನೀಕಿ ಟೀಮ್ ಯಾನಿ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಕಿ ಮದದ್ ಸೆ ಸೇವಾ ಮೇ ಸುಧಾರ ಕಿ ಯೋಜನಾ ತಯಾರ್ ಕರ್ತಿ ಹೈ. DTU ಪಂಚಾಯತೋ ಕೋ ರಖ ರಖಾವ್ ಏವಂ ಮರಮ್ಮತ್ ಕೆ ಕಾರ್ಯೋ ಮೇ ಭಿ ಮದದ್ ಕರ್ತಾ ಹೈ. ಸಾಥ್ ಹಿ ಜಲ್ ಜೀವನ್ ಮಿಷನ್ ಕೆ ತಹತ್ ಜನ ಭಾಗೀದಾರಿ ಕೋ ಬಢಾವಾ ದೇನೆ ಹೇತು ಸಂವಾದ್ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ದೋ ಸ್ತರೋ ಪರ್ ಸೀಖ ಔರ್ ಅನುಭವ ಸಾಝಾ ಕಿಯೆ ಜಾ ರಹೆ ಹೈ. ಸುಜಲ್ ಗ್ರಾಮ ಪೇಯಜಲ್ ಸಂವಾದ್ ಮೇ ಗ್ರಾಮ ಔರ್ ಗ್ರಾಮ ಪಂಚಾಯತ್ ಅಪ್ನಿ ಅಚ್ಚಿ ಪಹಲ್ ಔರ್ ಉಪಲಬ್ಧಿಯಾಂ ರಾಷ್ಟ್ರೀಯ ಸ್ತರ ತಕ್ ಸಾಝಾ ಕರ್ತೆ ಹೈ, ಜಿಸ್ಸೆ ಉನ್ಹೇ ಪಹಚಾನ್ ಮಿಲ್ತಿ ಹೈ, ಉನ್ಕೆ ಕಾರ್ಯೋ ಕೋ ಸರಾಹಾ ಜಾತಾ ಹೈ ಔರ್ ದೇಶ್ ಕೆ ದೂಸರೆ ಗಾಂವ್ ಭಿ ಉನ್ಸೆ ಸೀಖ್ತೆ ಹೈ. ವಹೀ DC ಔರ್ DM ಪೇಯಜಲ್ ಸಂವಾದ್ ಏಕ್ ಐಸಾ ಮಂಚ್ ಹೈ ಜಹಾಂ ಜಿಲ್ಲಾ ಪ್ರಶಾಸನ್ ಅಪ್ನೆ ಜಿಲ್ಲೆ ಕೆ ಸಫಲ ಉದಾಹರಣ ಔರ್ ಅನುಭವ ಸಾಝಾ ಕರ್ತಾ ಹೈ, ಜಿಸ್ಸೆ ಪೇಯಜಲ್ ಸೆ ಜುಡೆ ಪ್ರಭಾವಿ ಸಮಾಧಾನ ಔರ್ ಶ್ರೇಷ್ಠ ಕಾರ್ಯ ಪೂರೆ ಜಿಲ್ಲೆ ಕೆ ಸಾಥ್ ಸಾಥ್ ಅನ್ಯ ಕ್ಷೇತ್ರೋ ತಕ್ ಭಿ ಪಹುಂಚ್ತೆ ಹೈ. ವಹೀ DC DM ಪೇಯಜಲ್ ಸಂವಾದ್ ಮೇ ಜಿಲ್ಲಾ ಪ್ರಶಾಸನ್ ಅಪ್ನೆ ಜಿಲ್ಲೆ ಕೆ ಸಫಲ ಉದಾಹರಣ ಔರ್ ಅನುಭವ ಸಾಝಾ ಕರ್ತೆ ಹೈ, ಜಿಸ್ಸೆ ಪೇಯಜಲ್ ಸಂಬಂಧಿತ ಜರೂರಿ ಸಮಾಧಾನ ಔರ್ ಬೆಹತರ್ ಕಾರ್ಯೋ ಕೋ ಪೂರೆ ಜಿಲ್ಲೆ ಔರ್ ಅನ್ಯ ಸ್ಥಾನೋ ತಕ್ ಪಹುಂಚಾತೆ ಹೈ. ದೋಸ್ತೋ, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।

0: ಸ್ವಚಿಕ, ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ವಿವರಿಸಿದಂತೆ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ಪರಿಚಯಿಸಲಾಗಿದೆ. ಇದರ ಮೂಲಕ ನೀರಿನ ಸೇವೆಗಳನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಪ್ರಸ್ತುತ ದೇಶಾದ್ಯಂತ 150 ದಶಲಕ್ಷಕ್ಕೂ ಹೆಚ್ಚು ಮನೆಗಳು ಟ್ಯಾಪ್ ನೀರನ್ನು ಪಡೆಯುತ್ತಿವೆ. ದೇಶದ ಪ್ರತಿಯೊಂದು ಮನೆಯು ಟ್ಯಾಪ್ ನೀರನ್ನು ಪಡೆಯಲು ಪ್ರಾರಂಭಿಸಿದ್ದಾಗ ಮತ್ತು ಅದು ನಿಯಮಿತವಾಗಿ ನಿರಂತರವಾಗಿ ಜನರ ಜೀವನ ಎಷ್ಟು ಸುಲಭವಾಗುತ್ತದೆ ಅಲ್ಲವೇ?
1: ಹೌದು, ಆದ್ರೆ ನಾವು ಗ್ರಾಮಸ್ಥರು ಯಾರು ಅನಾರೋಗ್ಯಕ್ಕೆ ಒಳಗಾಗದಂತೆ ಟ್ಯಾಪ್ಗಳ ಮೂಲಕ ಬರುವ ನೀರನ್ನ ಸ್ವಚ್ಛವಾಗಿಡುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ.

0: ಯಾರು ನಕ್ಕರು ಸುಜಾತ್, ಅದನ್ನ ನೀ ಕೇಳಿಸ್ಕೊಂಡ್ಯಾ?
1: ಅದು ಅವಳೇ ದೂಷಿಕಾ. ನೀವು ಹೇಳಿದ್ದನ್ನು ಕೇಳಿದ ನಂತರ ಅವಳು ನಗುತ್ತಿದ್ದಾಳೆ.
0: ನಾನೇನಾರು ತಮಾಷೆಯಾಗಿ ಮಾತಾಡಿದ್ನ?
1: ನೀವು ಈಗ ಏನ್ ಹೇಳಿದ್ರಿ?
0: ನಾನೇನ್ ಹೇಳ್ದೆ?
1: ನೀರನ್ನು ಸ್ವಚ್ಛವಾಗಿಡುವುದು ಜನರ ಜವಾಬ್ದಾರಿಯೂ ಆಗಿರುತ್ತದೆ ಅಂತ ಅಲ್ಲವೇ?
0: ನೀವು ಮತ್ತೆ ಮತ್ತೆ ಯಾಕೆ ನತ್ತಾ ಇದ್ದೀರಾ?
2: ನಿಮ್ಮ ಮುಗ್ಧತೆಯನ್ನು ನೋಡಿ ನಾನು ನಗುತ್ತಿದ್ದೇನೆ. ನೀವು ಶುದ್ಧ ನೀರನ್ನು ಹೇಗೆ ಗುರುತಿಸಬೇಕೆಂದು ತಿಳಿದಿದ್ದರೆ ಮತ್ತು ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಬಹಳ ಹಿಂದೆಯೇ ಈ ಸ್ಥಳವನ್ನು ಬಿಟ್ಟು ಹೋಗುತ್ತಿದ್ದೆ. ನೀರು ಬಂದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ನೀರು ಕಲುಷಿತವಾದರೆ ಏನು? ಅನಾರೋಗ್ಯ, ಆಸ್ಪತ್ರೆಗಳು, ಅದೆಲ್ಲವೂ ನನ್ನಿಂದಾಗಿ ಆಗುತ್ತದೆ. ನಾನು ದೂಷಿಕ, ಜಲಮಾಲಿನ್ಯದ ರಾಣಿ.
1: ಓಹೋ, ಜಲಮಾಲಿನ್ಯದ ರಾಣಿ! ನಿಮ್ಮ ಆಳ್ವಿಕೆ ಈಗ ಮುಗಿದಿದೆ.
0: ಈ ಬಾರಿ ನಾವು ನಿಮಗೆ ನಿಮ್ಮ ಇಚ್ಛೆಯಂತೆ ಇರೋದಿಕ್ಕೆ ಬಿಡೋದಿಲ್ಲ.
1: ಶುದ್ಧ ನೀರಿನ ಮಹತ್ವದ ಬಗ್ಗೆ ಜನರಿಗೆ ಹೇಳುತ್ತೇವೆ ಎಂದು ನಾವು ನಿರ್ಧರಿಸಿದ್ದೇವೆ.
2: ಹಾಗಾದರೆ ಇಲ್ಲಿಯವರೆಗೆ ನೀರು ಜನರ ಮನೆಗಳಿಗೆ ತಲುಪಲಿಲ್ಲವೇ? ಈಗ ಏನು ಬದಲಾಗಿದೆ?
1: ಹೌದು ಹೌದು, ಖಂಡಿತವಾಗಿಯೂ ನೀರು ಮೊದಲು ಜನರ ಮನೆಗಳಿಗೆ ತಲುಪಿತ್ತು. ಆದರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರಿನ ಯೋಜನೆಯು ಸೋಂಕು ನಿವಾರಕ ಘಟಕ ಮತ್ತು ಮೂಲದಿಂದ ಬರುವ ನೀರನ್ನು ಶುದ್ಧೀಕರಿಸಲು ನೀರಿನ ಸಂರಕ್ಷಣಾ ಘಟಕವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲಾಗಿದೆ. ಕ್ಲೋರಿನೇಷನ್, ಶೋಧನೆ ಮತ್ತು ಇತರ ಸಂಸ್ಕರಣಾ ಪ್ರಕ್ರಿಯೆಗಳ ಮೂಲಕ ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಪೂರೈಸಬಹುದು.
2: ಆದರೆ ನೀರು ನಂತರವೂ ಕೊಳಕಾಗಬಹುದು ಅಲ್ಲವೇ? ಜನರಿಗೆ ಅದರ ಬಗ್ಗೆ ಹೇಗೆ ತಿಳಿಯುತ್ತದೆ?
1: ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವುದು ಜಲ ಜೀವನ್ ಮಿಷನ್ ಬಹಳ ಮುಖ್ಯವಾದ ಭಾಗವಾಗಿದೆ ಎಂದು ನಿನಗೆ ತಿಳಿದಿಲ್ಲ? ನಿಮಗೆ ತಿಳಿದಿದೆಯೇ, ಇದಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ 5 ಮಹಿಳೆಯರು ಮತ್ತು ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟ್ ಕಿಟ್ಗಳನ್ನು ಬಳಸಿಕೊಂಡು ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ತರಬೇತಿ ನೀಡಲಾಗುತ್ತದೆ. ಅಗತ್ಯವಾಗಿದ್ದಾಗ ಮಾದರಿಗಳನ್ನು ಪರಿಶೀಲನೆಗಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗುತ್ತದೆ. ಎಎಒನ ಹೊಸ ಹಂತದಲ್ಲಿ ಮಹಿಳಾ ಸದಸ್ಯರ ಅಂತಹ ಗುಂಪುಗಳನ್ನು ಈಗ ಸುಜಲಾಂ ಶಕ್ತಿ ಎಂದು ಕರೆಯಲಾಗುತ್ತಿದೆ.
2: ಮಿಸ್ ಸ್ವಚ್ಛಿಕಾ ಮತ್ತು ಮಿಸ್ಟರ್ ಸುಜಲ್, ಜನರು ನಿಮ್ಮ ಮಾತು ಕೇಳುವುದಕ್ಕಿಂತ ಹೆಚ್ಚಾಗಿ ನನ್ನ ಮಾತು ಕೇಳ್ತಾರೆ. ನೀವು ಅವರಿಗೆ ತುಂಬ ಕಷ್ಟಕರವಾದ ಕೆಲಸಗಳನ್ನು ನೀಡುತ್ತೀರಿ. ಇದನ್ನು ತೊಳೆಯಿರಿ, ಅದನ್ನು ಸ್ವಚ್ಛಗೊಳಿಸಿ, ಇದನ್ನು ಹೀಗೆ ಇರಿಸಿ, ಅದನ್ನು ಹಾಗೇ ಇರಿಸಿ. ಹಾ, ನಾನು ಅವರಿಗೆ ಹೇಳ್ತೇನೆ, ಅದನ್ನು ಬಿಡಿ, ತೆಗೆದುಹಾಕಿ, ಎಸೆಯಿರಿ, ಇರಲಿ, ಯಾವುದರ ಬಗ್ಗೆಯೂ ಚಿಂತಿಸಬೇಡಿ.
0: ಆದರೆ ಈಗ ಎಲ್ಲರೂ ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ನಮ್ಮ ಸಣ್ಣ ದೈನಂದಿನ ಅಭ್ಯಾಸಗಳಿಂದ ನಾವು ನಮ್ಮ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡಬಹುದು ಎಂದು ನಾವು ಜನರಿಗೆ ಹೇಳ್ತಾ ಇದ್ದೇವೆ.
1: ಏಕೆ ಅಂದರೆ ಶುದ್ಧ ಕುಡಿಯುವ ನೀರು ನಮ್ಮನ್ನು ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನು ಆರೋಗ್ಯವಾಗಿ ಮತ್ತು ಬಲವಾಗಿಡುತ್ತದೆ ಮತ್ತು ಮನೆಯ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ. ಒಂದು ಕುಟುಂಬವು ಆರೋಗ್ಯವಾಗಿದ್ದಾಗ ಔಷಧಿಗಳು ಮತ್ತು ಚಿಕಿತ್ಸೆಗಾಗಿ ಖರ್ಚು ಮಾಡುವ ಹಣವನ್ನು ಉಳಿಸಲಾಗುತ್ತದೆ ಮತ್ತು ಆ ಹಣವನ್ನು ಮಕ್ಕಳ ಶಿಕ್ಷಣ, ಪೋಷಣೆ ಮತ್ತು ಮನೆಯ ಅಗತ್ಯಗಳಿಗಾಗಿ ಖರ್ಚು ಮಾಡಬಹುದು.
3: ಆದ್ದರಿಂದ ದೂಷಿಕಾ ಮೇಡಮ್, ನೀವು ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಹೊರಡುವ ಸಮಯ ಬಂದಿದೆ.
2: ಓ, ಈ ಜಲ ಜೀವನ್ ಮಿಷನ್ ಎಲ್ಲರಿಗೂ ಅರಿವು ಮೂಡಿಸುತ್ತಿದೆ. ಪರವಾಗಿಲ್ಲ, ನಾನು ಈಗ ಹೊರಡುತ್ತಿದ್ದೇನೆ. ಆದರೆ ನಾನು ಮತ್ತೆ ಬರುತ್ತೇನೆ. ಹಳ್ಳಿಯ ಜನರು ಎಲ್ಲಿ ಅಸಡ್ಡೆ ತೋರುತ್ತಾರೋ ನಾನು ಅಲ್ಲಿಗೆ ಹಿಂದಿರುಗುತ್ತೇನೆ. ನೋಡಿ, ಅವರು ಖಂಡಿತವಾಗಿಯೂ ನನಗೆ ಅವಕಾಶ ನೀಡುತ್ತಾರೆ.
1: ಹೋಗು ಹೋಗು, ಇಲ್ಲಿ ನಿನಗೆ ಇನ್ನು ಮುಂದೆ ಸ್ಥಳವಿಲ್ಲ.

0: हम पानी बना नहीं सकते, सिर्फ बचा सकते हैं। इसलिए हमारे पास एक ही रास्ता है, पानी चाहिए तो उसे बचाइए। लीकेज रोकें, पानी बचाएं। क्या आप जानते हैं, मामूली लीकेज से ही हर महीने 1,000 लीटर पानी बर्बाद हो जाता है। यदि एक नल से हर मिनट 45 बूंद पानी टपकता है तो 3 घंटे में 1 लीटर से ज्यादा पानी बह जाता है। पानी की हर बूंद मायने रखती है। जल बचाएं, भविष्य बनाएं।
1: स्वच्छ सुजल यही है भारत का नारा न्यारा।
0: स्वच्छ सुजल गांव की कहानी रेडियो की जुबानी।
2: ಸೃಜಲ್, ಜನರು ನಿಜವಾಗಿಯೂ ನಮ್ಮ ಮಾತನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ದೂಷಿಗಳ ಮಾತನ್ನೇ ಕೇಳ್ತಾರ?
3: ಇಲ್ಲ ಸುಚಿಕಾ, ಸ್ವಲ್ಪ ಅಜಾಗರೂಕತೆ ಮತ್ತು ಸೋಮಾರಿತನದಿಂದಾಗಿ ನಾವು ನಮ್ಮ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತೇವೆ ಮತ್ತು ದೂಷಿಕ ಗೆಲ್ಲುತ್ತದೆ.
2: ಸರಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣದ ಸಮಯದಲ್ಲಿ ಸರ್ಕಾರ ಮತ್ತು ಇಲಾಖೆಯು ಮುಖ್ಯವಾಗಿ ಸಮುದಾಯದ ಸಹಯೋಗದಿಂದ ಕೆಲಸ ನಿರ್ವಹಿಸುತ್ತದೆ ಅಂತ ನೀವು ತಿಳಿಸಿದ್ರಿ. ಆದ್ರೆ ನಿರ್ಮಾಣ ಪೂರ್ಣಗೊಂಡ ನಂತರ ಗ್ರಾಮದ ಜನರು ಯೋಜನೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಹೇಗೆ ತೆಗೆದುಕೊಳ್ತಾರೆ, ಯೋಜನೆಯನ್ನ ಹೇಗೆ ಮತ್ತು ಯಾವಾಗ ಸಮುದಾಯ ಮತ್ತು ಪಂಚಾಯತಿಗೆ ಹಸ್ತಾಂತರಿಸಲಾಗುತ್ತೆ?
3: ಅದು ಬಹಳ ಮುಖ್ಯವಾದ ಪ್ರಶ್ನೆ. ನಿರ್ಮಾಣ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ನ್ಯೂನ್ಯತೆಗಳು ಉಳಿಯದಂತೆ ಪರಿಶೀಲಿಸಲು ಕೆಲವು ದಿನಗಳವರೆಗೆ ಪ್ರಾಯೋಗಿಕ ಓಟ ನಡೆಸಲಾಗುತ್ತದೆ. ಇದನ್ನು ಕಮಿಷನಿಂಗ್ ಎಂದು ಕರೆಯಲಾಗುತ್ತದೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂಡುಬಂದ ನಂತರ ಗ್ರಾಮ ಮಟ್ಟದ ಯೋಜನೆಯನ್ನು ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗುತ್ತದೆ ಮತ್ತು ಈ ಸಂದರ್ಭವನ್ನು ಗುರುತಿಸಲು ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಇದನ್ನು ಜಲ್ ಅರ್ಪಣ್ ದಿವಸ್ ಎಂದು ಆಚರಿಸುತ್ತದೆ. ಈ ಪ್ರಾಯೋಗಿಕ ಓಟವನ್ನು ಕನಿಷ್ಠ 15 ದಿನಗಳವರೆಗೆ ನಡೆಸಬೇಕು.
2: ಜಲ್ ಅರ್ಪಣ್ ದಿವಸ್ ತುಂಬಾ ಸುಂದರವಾದ ಹೆಸರು, ಇದರ ಅರ್ಥ ಏನು ಸುಜಲ್?
3: ಜಲ್ ಜೀವನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸೋನ್ ಅವರಿಂದ ನಾವು ಈ ಮಾಹಿತಿಯನ್ನು ಪಡೆಯುತ್ತೇವೆ.
4: ಮೈ ಕಮಲ್ ಕಿಶೋರ್ ಸೋನ್, ಅಪರ್ ಸಚಿವ್ ಏವಂ ಮಿಷನ್ ನಿರ್ದೇಶಕ್, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಚಲಿಯೆ ಆಜ್ ಕೆ ಇಸ್ ರೇಡಿಯೋ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಮೈ ಆಪ್ಕೋ ಬತಾತಾ ಹೂಂ ಕಿ ಜಲ್ ಅರ್ಪಣ್ ದಿವಸ್ ಕ್ಯಾ ಹೈ. 73ವೇ ಸಂವಿಧಾನ ಸಂಶೋಧನ್ ಔರ್ ಜನ್ ಭಾಗೀದಾರಿ ಕಿ ಭಾವನಾ ಕೆ ಅನುರೂಪ್ ಜಲ್ ಜೀವನ್ ಮಿಷನ್ ಮೇ ಜಬ್ ಕೋಯಿ ಜಲ್ ಆಪೂರ್ತಿ ಯೋಜನಾ ಪೂರಿ ಹೋತಿ ಹೈ ತೋ ಉಸೆ ಸಂಚಾಲನ್ ಔರ್ ರಖ ರಖಾವ್ ಕೆ ಲಿಯೆ ಗ್ರಾಮ ಪಂಚಾಯತ್ ಔರ್ ಸಮುದಾಯ ಕೋ ಸೌಂಪಾ ಜಾತಾ ಹೈ. ಇಸಿ ಜಿಮ್ಮೇದಾರಿ ಕೋ ಉತ್ಸವ ಕೆ ರೂಪ ಮೇ ಸ್ವೀಕಾರ ಕರ್ನೆ ಕೆ ಲಿಯೆ ಜಲ್ ಅರ್ಪಣ್ ದಿವಸ್ ಮನಾಯಾ ಜಾತಾ ಹೈ. ದೋಸ್ತೋ, ಜಲ್ ಅರ್ಪಣ್ ದಿವಸ್ ಉಸ್ ಗಾಂವ್ ಕೆ ಲಿಯೆ ಏಕ್ ಐತಿಹಾಸಿಕ ದಿನ ಹೋತಾ ಹೈ ಜಬ್ ಸರ್ಕಾರ ಔರ್ ವಿಭಾಗ ಜಲ್ ಜೀವನ್ ಮಿಷನ್ ಕೆ ಅಂತರ್ಗತ್ ಬನಿ ಗ್ರಾಮೀಣ ಪೈಪ್ ಜಲ್ ಆಪೂರ್ತಿ ಯೋಜನಾ ಕೋ ಔಪಚಾರಿಕ ರೂಪ ಸೆ ಗ್ರಾಮ ಪಂಚಾಯತ್ ಏವಂ ಗ್ರಾಮ ಜಲ್ ಏವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಕೋ ಸೌಂಪತೆ ಹೈ. ಇಸ್ ದಿನ ಗಾಂವ್ ಕಾ ಸಮುದಾಯ ಅಪನಿ ಜಲ್ ವ್ಯವಸ್ಥಾ ಕೋ ಗರ್ವ ಜಿಮ್ಮೇದಾರಿ ಔರ್ ಅಪನಾಪನ್ ಕೆ ಸಾಥ್ ಸ್ವೀಕಾರ ಕರ್ತಾ ಹೈ ಔರ್ ಉಸೆ ಸಂಭಾಲನೆ ವ ಸುರಕ್ಷಿತ ರಖನೆ ಕಾ ಸಾಮೂಹಿಕ ಸಂಕಲ್ಪ ಲೇತಾ ಹೈ.
3: ಈಗ ಜಲ್ ಅರ್ಪಣ್ ದಿವಸ್ ಎಂದರೇನು ಎಂದು ನಿಮಗೆ ಅರ್ಥವಾಗಿದೆಯೇ? ಈ ಮಾಹಿತಿಯನ್ನು ಜಲ್ ಜೀವನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ಒದಗಿಸಿದ್ದಾರೆ.
2: ಶ್ರೀಮತಿ ಚೇತನಾ ಡಿಎಂ, ಸಹಕಾರ ನಿಲಯ ನಿರ್ದೇಶಕ ಸುನಿಲ್ ಜಲಾಲ್ಪುರೆ, ನಿಲಯ ನಿರ್ವಾಹಕ ವೀರೇಶ್ ಕುಮಾರ್ ನಂದಗಾಂವ್, ಕಾರ್ಯಕ್ರಮ ಸಂಯೋಜಕರು ಮಂಜುನಾಥ್ ಬಿಎನ್, ಕಾರ್ಯಕ್ರಮ ನಿರ್ವಾಹಕಿ ಮನೀಷಾ ಪಿಎಸ್ ಮತ್ತು ಅಭಿಷೇಕ್ ಕೋರಿಶೆಟ್ಟಿ. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
5: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
6: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
6: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
7: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 951351966 Geekona Success Strategy.
8: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 90

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಮತ್ತು ಮೆಡಿಕಲ್ ಡೈರೆಕ್ಟರ್ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಗಣಪತಿಯನ್ನು ಕೂರಿಸಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ನಾವು ಒಂದೊಂದು ಥೀಮನ್ನು ನಾವು ಬಿಂಬಿಸ್ತಾ ಇದ್ದೀವಿ. ಈ ವರ್ಷ ಆಯುರ್ವೇದದ ಉಪವೇದಗಳು, ವೇದಗಳಲ್ಲಿ ನಾಲ್ಕು ವೇದಗಳು, ಸಾಮವೇದ, ಯಜುರ್ವೇದ, ಅಥರ್ವವೇದ ಮತ್ತು ಋಗ್ವೇದಗಳಲ್ಲಿ, ಅದರಲ್ಲೂ ಕೂಡ ಅಥರ್ವವೇದದ ಉಪಯಂಗ ಅಂತ ಆಯುರ್ವೇದ ನಾವು ಬಿಂಬಿಸ್ತಾ ಇದ್ದೀವಿ. ಸೊ ಯಾಕಂದರೆ ನಮಗೆ ಇದೆಲ್ಲ ಬಂದಿರೋದು ನಮ್ಮ ಪೂರ್ವಜರಿಂದ, ವೇದದಿಂದ ಅಂತ ಹೇಳ್ತಾ, ಈ ಒಂದು ಪ್ರಸ್ತುತ ದಿನಗಳು ಕೂಡ ಈ ಒಂದು ಸಮಂಜಸ ಅಂತ ಹೇಳ್ತಾ, ಇದರಿಂದ ಎಲ್ಲ ಥರದ ಲಾಭಗಳು ನಮಗೆ ಲಭ್ಯ ಆಗಲಿ. ಈ ನಮ್ಮ ಗಣರಾಯ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಸಂಪತ್ತು ಎಲ್ಲನೂ ಒದಗಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವರ್ಷದ ಹಾರ್ದಿಕ ಶುಭಾಶಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056648.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

Ni de gama de ni sa, ni de gama de ni sa.

Ni de gama de ni sa, ni de gama de ni sa.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: जेएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: नमस्कार दोस्तों, वेलकम बैक वन मोर टाइम। और आज की इस रंगीन शाम में हम बात कर रहे हैं एक बहुत ही अनोखे कॉन्सेप्ट पर जिसका नाम है देजा वू। और आप सुन रहे हैं मुझे यानी आरजे आयुष को ओनली ऑन ध्वनि ध्वनि वेनु ध्वनि 90.4 KLE कनसू पर। दोस्तों आपको कुछ थ्योरीज तो मैंने बता दी। कई एक्सपर्ट्स ये भी मानते हैं कि अगर आपके साथ देजावू हुआ है तो मे बी इट रिलेट्स टू सम काइंड ऑफ साइकिक एक्सपीरियंस सच एज रिमेम्बरिंग समथिंग यू हैव एक्सपीरियंस्ड इट इन योर प्रीवियस लाइफ और इन योर ड्रीम। ये भी एक तरह का कॉन्सेप्ट है। देखिए हर तरह की जानकारी रखना गलत नहीं है, पर इस थ्योरी को सपोर्ट करने का कोई भी एविडेंस अब तक सामने नहीं आया है। बस ये एक एक्सप्लेनेशन है, बिकॉज डिफरेंट कल्चर्स में डिस्क्राइब द एक्सपीरियंसेस इन वेरियस वेज टू। और दोस्तों आज भी एक्सपर्ट इसके पीछे का राज खोजने के लिए लगे हुए हैं। और फिर हर इंसान के साथ एक अलग कंडीशन भी हो सकती है। चलिए जानते हैं आपको कब इसको सीरियसली लेना चाहिए। पर उससे पहले मैं आपको सुनाऊंगा कुछ जबरदस्त सॉन्ग ताकि आपका मनोरंजन साथ ही में चलता रहे। सुनते रहिए मेरे साथ हमारा शो बी रिलैक्स ओनली ऑन वेनु ध्वनि 90.4 FM पर।
1: ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲಾ ಶ್ರೋತೃ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಯೋಗ್ಯ ಎಸ್ ಶೆಟ್ಟಿ, ಕೇಲಿಸ್ ಶ್ರೀ ಬಿಎಂಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಫೈನಲ್ ಇಯರ್ ಬಿಎಂಎಸ್ ಸ್ಟೂಡೆಂಟ್. ಇಂದು ನನ್ನ ಮಾತಿನ ವಿಷಯ ವಕ್ರತುಂಡ. ವಕ್ರತುಂಡ ಎಂದರೆ ವಕ್ರವಾದ ಸೊಂಡಿಲನ್ನು ಹೊಂದಿರುವ ಗಣಪತಿ. ಆದರೆ ಈ ವಕ್ರವಾದ ಸೊಂಡಿಲಿನಲ್ಲೇ ಒಂದು ಸುಂದರವಾದ ಜೀವನ ಸಂದೇಶ ಅಡಗಿದೆ. ಜೀವನ ಯಾವಾಗಲೂ ನೇರವಾದ ದಾರಿಯಲ್ಲಿ ಸಾಗುವುದಿಲ್ಲ, ಕೆಲವೊಮ್ಮೆ ದಾರಿಯಲ್ಲಿ ತಿರುವುಗಳು ಬರುತ್ತವೆ, ವಿಘ್ನಗಳು ಎದುರಾಗುತ್ತವೆ. ಆದರೆ ದಾರಿ ವಕ್ರವಾಗಿದ್ದರೂ ನಮ್ಮ ಗುರಿ ಮಾತ್ರ ಸ್ಪಷ್ಟವಾಗಿರಬೇಕು. ಗಣಪತಿಯನ್ನು ಸ್ಮರಿಸುತ್ತಾ ಹೇಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓ ವಕ್ರತುಂಡನೇ, ನಮ್ಮ ಎಲ್ಲಾ ಶುಭ ಕಾರ್ಯಗಳಲ್ಲೂ ವಿಘ್ನವಿಲ್ಲದೆ ನೆರವೇರುವಂತೆ ಅನುಗ್ರಹಿಸಿ. ನಮ್ಮ ಮಹಾವಿದ್ಯಾಲಯದ ಈ ವರ್ಷದ ಅಲಂಕಾರದಲ್ಲಿ ನಾವು ಗಣಪತಿಯನ್ನು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಸಾಧನೆಯಲ್ಲಿ ಕುಳಿತಿರುವಂತೆ ಚಿತ್ರಿಸಿದ್ದೇವೆ. ಸುತ್ತಲೂ ಹಸಿರು, ಮರಗಳು, ಬಳ್ಳಿಗಳು ಮತ್ತು ವನೌಷಧಗಳು. ಅವುಗಳ ಮಧ್ಯದಲ್ಲಿ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತಿರುವ ಗಣಪತಿ. ಇದು ಕೇವಲ ಒಂದು ಅಲಂಕಾರವಲ್ಲ, ಇದು ಗಣಪತಿ, ಪ್ರಕೃತಿ ಮತ್ತು ಆಯುರ್ವೇದದ ನಡುವಿನ ಸುಂದರವಾದ ಸಂಬಂಧದ ಪ್ರತೀಕ. ಆಯುರ್ವೇದ, ಆಯುಹು ಎಂದರೆ ಜೀವನ, ವೇದ ಎಂದರೆ ಜ್ಞಾನ, ಅಂದರೆ ಜೀವನದ ಜ್ಞಾನ. ನಮ್ಮ ಆಯುರ್ವೇದದ ಜ್ಞಾನ ಪರಂಪರೆ ಪ್ರಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಅಥರ್ವ ವೇದದಲ್ಲಿ ಔಷಧಿಯೇ ಸಸ್ಯಗಳು, ಆರೋಗ್ಯ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ಉಲ್ಲೇಖಗಳನ್ನು ಕಾಣಬಹುದು. ಮುಂದೆ ಈ ಜ್ಞಾನವು ವ್ಯವಸ್ಥಿತವಾಗಿ ಅಭಿವೃದ್ಧಿ ಹೊಂದಿ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತು ಅಷ್ಟಾಂಗ ಹೃದಯದಂತಹ ಗ್ರಂಥಗಳ ಮೂಲಕ ಶಾಸ್ತ್ರೀಯ ಆಯುರ್ವೇದವಾಗಿ ರೂಪುಗೊಂಡಿತು. ನಮ್ಮ ಪೂರ್ವಜರು ಪ್ರಕೃತಿಯನ್ನು ಕೇವಲ ನೋಡಲಿಲ್ಲ, ಅದನ್ನು ಗಮನಿಸಿದರು, ಅರ್ಥ ಮಾಡಿಕೊಂಡರು ಮತ್ತು ಅದರಿಂದ ಕಲಿತರು. ಯಾವ ಸಸ್ಯ ಔಷಧಿ, ಯಾವ ಆಹಾರ ಆರೋಗ್ಯಕರ, ಯಾವ ಋತುವಿನಲ್ಲಿ ದೇಹದಲ್ಲಿ ಯಾವ ಬದಲಾವಣೆ, ಹೀಗೆ ಪ್ರಕೃತಿಯಿಂದ ಪಡೆದ ಜ್ಞಾನವೇ ನಮ್ಮ ಆರೋಗ್ಯ ಪರಂಪರೆಯ ಒಂದು ಪ್ರಮುಖ ಭಾಗವಾಯಿತು. ಹಾಗಾಗಿ ನಮ್ಮ ಅಲಂಕಾರದಲ್ಲಿರುವ ವನೌಷಧಿಗಳು ಆಯುರ್ವೇದವನ್ನು ಮತ್ತು ಅವುಗಳ ಮಧ್ಯದಲ್ಲಿ ಸಾಧನೆ ಮಾಡುತ್ತಿರುವ ಗಣಪತಿ ಜ್ಞಾನವನ್ನು ಪ್ರತಿನಿಧಿಸುತ್ತಾರೆ. ಇನ್ನು ಗಣಪತಿ ಇಲ್ಲಿ ಸಾಧನೆಯಲ್ಲಿ ಏಕೆ ಕುಳಿತಿದ್ದಾನೆ? ಇಂದಿನ ಜೀವನ ತುಂಬಾ ವೇಗವಾಗಿದೆ. ಮೊಬೈಲ್, ಸಾಮಾಜಿಕ ಜಾಲತಾಣ, ಓದು, ಕೆಲಸ, ಸ್ಪರ್ಧೆ ಮತ್ತು ಒತ್ತಡ. ಆದರೆ ಅರಣ್ಯದ ನಿಶ್ಶಬ್ದತೆಯಲ್ಲಿ ಕುಳಿತಿರುವ ಗಣಪತಿ ನಮಗೆ ಹೇಳುವಂತೆ ಕಾಣುತ್ತಾನೆ. ಸ್ವಲ್ಪ ನಿಲ್ಲು, ಸ್ವಲ್ಪ ಮೌನವಾಗಿರು, ನಿನ್ನೊಳಗೆ ನೋಡು. ಸಾಧನೆ ಎಂದರೆ ಕೇವಲ ಧ್ಯಾನವಲ್ಲ. ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಓದುವುದು ಸಾಧನೆ. ಒಬ್ಬ ವೈದ್ಯ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಸಾಧನೆ. ತನ್ನ ಕೋಪವನ್ನು ನಿಯಂತ್ರಿಸುವುದು ಸಾಧನೆ. ಪ್ರಕೃತಿಯನ್ನು ಕಾಪಾಡುವುದು ಕೂಡ ಸಾಧನೆ. ಗಣಪತಿಯ ಪ್ರತಿಯೊಂದು ಅಂಗವು ನಮಗೆ ಒಂದೊಂದು ಪಾಠ ಕಲಿಸುತ್ತದೆ. ದೊಡ್ಡ ತಲೆ, ವಿಶಾಲವಾಗಿ ಯೋಚಿಸು. ದೊಡ್ಡ ಕಿವಿಗಳು, ಹೆಚ್ಚು ಕೇಳು. ಸಣ್ಣ ಕಣ್ಣುಗಳು, ಏಕಾಗ್ರತೆಯಿಂದ ನೋಡು. ಮತ್ತು ಅವರ ವಕ್ರವಾದ ಸೊಂಡಿಲು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗು, ಆದರೆ ಗುರಿಯನ್ನು ಮರೆಯಬೇಡ ಎಂದು ಹೇಳುತ್ತದೆ. ನಮ್ಮ ಕಾಲೇಜಿನ ವಕ್ರತುಂಡ ಪರಿಕಲ್ಪನೆಯಲ್ಲಿ ಕುಳಿತಿರುವ ಗಣಪತಿ ಕೇವಲ ಒಂದು ಮೂರ್ತಿಯಲ್ಲ, ಅರಣ್ಯ ಪ್ರಕೃತಿಯ ಸಂಕೇತ, ವನೌಷಧಿಗಳು ಆಯುರ್ವೇದದ ಸಂಕೇತ, ಸಾಧನೆಯಲ್ಲಿರುವ ಗಣಪತಿ ಜ್ಞಾನ ಮತ್ತು ಆತ್ಮಚಿಂತನೆಯ ಸಂಕೇತ, ಮತ್ತು ವಕ್ರವಾದ ಸೊಂಡಿಲು ಜೀವನದ ತಿರುವುಗಳು ನಡುವೆಯೂ ಮುಂದೆ ಸಾಗುವ ಸಂಕೇತ. ಹೀಗಾಗಿ ಗಣೇಶೋತ್ಸವದಲ್ಲಿ ನಾವು ಗಣಪತಿಯನ್ನು ಕೇವಲ ಪೂಜಿಸುವುದಿಲ್ಲ, ಅವರು ಕಲಿಸುವ ಜ್ಞಾನವನ್ನೂ ಪಡೆದುಕೊಳ್ಳೋಣ ಮತ್ತು ಪ್ರಕೃತಿಯನ್ನು ಗೌರವಿಸೋಣ, ನಮ್ಮ ಆರೋಗ್ಯವನ್ನು ಕಾಪಾಡೋಣ ಮತ್ತು ಜೀವನದ ಯಾವುದೇ ತಿರುವಿಗೂ ಹೆದರದೆ ಮುಂದೆ ಸಾಗೋಣ. ಏಕೆಂದರೆ ದಾರಿ ವಕ್ರವಾಗಿರಬಹುದು, ಆದರೆ ಗುರಿ ವಕ್ರವಾಗಿರಬೇಕಿಲ್ಲ. ವಕ್ರತುಂಡನ ಆಶೀರ್ವಾದ ನಮ್ಮೆಲ್ಲರಿಗೂ ಜ್ಞಾನ, ಆರೋಗ್ಯ, ಶಾಂತಿ ಮತ್ತು ಧೈರ್ಯವನ್ನು ನೀಡಲಿ. ಗಣಪತಿ ಬಪ್ಪ ಮೌರ್ಯ, ಮಂಗಳಮೂರ್ತಿ ಮೌರ್ಯ, ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 21ನೇ ಆವೃತ್ತಿಯ ಉದ್ಯೋಗ ಮೇಳ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ನೂತನವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ಜರುಗಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿಗೆ ಈ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಹೆಚ್ಎಲ್ ಸಂಸ್ಥೆ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆಗೆ 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT 40 ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಾಯಿತು. 2023-2034 ವೇಳೆಗೆ ಹೆಚ್ಎಲ್ ವಾಯುಪಡೆಗೆ 29 MK-1A 2 ಆಸನದ ವಿಮಾನಗಳನ್ನು ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಇದರ ಜೊತೆಗೆ ಧ್ರುವ್ NG ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ NG AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 FTT-40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಶ್ಲಾಘಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು, ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯ ಇದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ಆಸ್ತಿಯ ರಕ್ಷಣೆಯಿಂದ ಹಿಡಿದು ಜಾಗತಿಕ ಕಂಪನಿಗಳು ಭಾರತದಲ್ಲಿಯೇ ಸಂಪೂರ್ಣ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುವವರೆಗೆ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ವಿಶ್ವಾಸ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಪ್ರತಿಪಾದಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ತಿಳಿಸಿದ ಅವರು, ಈಗಾಗಲೇ 4 ವರ್ಷಗಳಲ್ಲಿ 70,000 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಈಗ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸುಮಾರು 400 ಎಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲೇಜುಗಳಿಗೆ ಉದ್ಯಮ ಮಟ್ಟದ ಎಲೆಕ್ಟ್ರಾನಿಕ್ ಡಿವೈಸ್ ಆಟೋಮೇಷನ್ ಪರಿಕರಗಳು ಲಭ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೆಮಿಕಂಡಕ್ಟರ್ ವಲಯಕ್ಕಾಗಿ ಭಾರತಕ್ಕೆ ಸ್ಪಷ್ಟವಾದ 20 ವರ್ಷಗಳ ಕಾರ್ಯಯೋಜನೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಸಚಿವ ಅಶ್ವಿನಿ ವೈಷ್ಣವ್, ಸುಸ್ಥಿರ ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಬಲವಾದ ಅಡಿಪಾಯ ನಿರ್ಮಿಸುವುದು ಭಾರತದ ವಿಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 6 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇವುಗಳಲ್ಲಿ ಚಿಪ್ ವಿನ್ಯಾಸ, ಕಚ್ಚಾ ವಸ್ತುಗಳು ಉತ್ಪಾದನೆ, ಜೋಡಣೆ, ಪರೀಕ್ಷೆ, ಗುರುತಿಸುವಿಕೆ ಮತ್ತು ಪ್ಯಾಕೇಜಿಂಗ್, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಸಂಗ್ರಹಣೆ ಸೇರಿವೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡರು. ಇಂಧನ, ರಕ್ಷಣಾ, ತಂತ್ರಜ್ಞಾನ, ಹೂಡಿಕೆ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ UAE ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ನೂತನ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಯುಎಇ ಅಧ್ಯಕ್ಷರು ಭಾರತದ ಯಶಸ್ವಿ ಬ್ರಿಕ್ಸ್ ಅಧ್ಯಕ್ಷತೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಅಭಿನಂದಿಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುವರಾಜ ಶೇಖ್ ಖಾಲೇದ್ ಭಾಗವಹಿಸಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ನಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲು ಯುಎಇ ನೀಡಿದ ಸಹಕಾರ ಮತ್ತು ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇದೀಗ ಮೂಡಿಬರಲಿದೆ. 2021 December 21 ಸೆಮಿಕಾನ್ ಇಂಡಿಯಾ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ಬಂದಿತು. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆ ತಗ್ಗಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಮತ್ತು ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹರ್ಷ ವ್ಯಕ್ತಪಡಿಸಿರುವಂತಹ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್, ಈ 4 ಮರಿಗಳ ಜನನವು ಭರವಸೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದಲ್ಲಿ ಚೀತಾ ಸಂರಕ್ಷಣೆಗೆ ಹೆಚ್ಚುತ್ತಿರುವ ಯಶಸ್ಸಿನ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕುನೋ ರಾಷ್ಟೀಯ ಉದ್ಯಾನವನ ಮತ್ತು ಪ್ರಾಜೆಕ್ಟ್ ಚೀತಾ ತಂಡಕ್ಕೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾ ಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನೆ ನೀಡುತ್ತಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತಂತಹ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ಚಲನಚಿತ್ರ, ಸಂಗೀತ, ಗೇಮಿಂಗ್, ಅನಿಮೇಷನ್, ವಿನ್ಯಾಸ, ಪ್ರಕಾಶನ, ಜಾಹೀರಾತು ಮತ್ತು ಡಿಜಿಟಲ್ ವಿಷಯಗಳಂತಹ ಕ್ಷೇತ್ರಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ ಜಿಡಿಪಿಗೆ 3.1% ಮತ್ತು ಜಾಗತಿಕ ಉದ್ಯೋಗದಲ್ಲಿ 6.2% ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದರು. ಸುಮಾರು 5.7 ಕೋಟಿ ಭಾರತೀಯರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸೃಜನಶೀಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಮೌಲ್ಯವು ಸುಮಾರು 2.5 ಟ್ರಿಲಿಯನ್ ರೂಪಾಯಿಗಳಷ್ಟಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ, ಭದ್ರತೆ, ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಸಿರಿ.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: कर्नाटक लिंगायत शिक्षण संस्था बेळगावी, तुमच्या स्वप्नांचे रूपांतर वैद्यकीय व्यवसायात करा. केली नीट रिपीटर बॅच आता बेळगावीत प्रवेश प्रक्रिया सुरू झालेली आहे. केली विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झालीये. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380056483.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದ ಗೀತೆ ಕಿಟ್ಟು ಪುಟ್ಟು ಚಿತ್ರದ ಗೀತೆ. ಇದು 1977 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮತ್ತೊಂದು ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀನಾಥ್ ಶಂಕರನಾಗ್ ದ್ವಾರಕೀಶ್ ಮಂಜುಳಾ ಪದ್ಮಪ್ರಿಯ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಇದು. ಮನಸ್ಸು ಮನಸ್ಸು ಒಂದಾದರೆ ಬಾಳೆ ಹೊನ್ನಿನ ತಾವರೆ.

ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣು ಧ್ವನಿ, ಇದು 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಆಟೋ ರಾಜಾ ಚಿತ್ರದ ಗೀತೆ ಇದು. ಶಂಕರ್ನಾಗ್ ಗಾಯತ್ರಿ ಅಭಿನಯದ ನಗುವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಕೇಳಿ ಈ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸುಪ್ರಭಾತ ಚಿತ್ರದ ಗೀತೆ. ಇದು ವಿಷ್ಣುವರ್ಧನ್ ಸುವಾಸಿನಿ ಅಭಿನಯದ 1988 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ದಾರೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು.

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾ

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.